ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 27ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 18ನೇ ತಾರೀಖು ಶನಿವಾರ. ಈಗ ಸಮಯ ಸರಿಯಾಗಿ 5:58:52. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ನರಹರಿ ದೀಕ್ಷಿತ್ ಅವರಿಂದ. 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನಹರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 11:30 ಸ್ಟಂಪ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 12:05 ವನಿತಾ ವಿಹಾರ, ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ, ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ, ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಎಸ್ಎಂ ಸುಧಾಕರ್, ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಎಲ್ಲರಿಗಿಂತ ಮಿಗಿಲು ನಮ್ಮ ಗುರುಗಳು, ಗುರು ಪೌರ್ಣಿಮೆಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ, ಪ್ರಸ್ತುತಿ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ಮಕ್ಕಳು, ನಿರ್ಮಾಣ ಆಶಾ. 3:00 ಗುಲ್ಮೊಹರ್, 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ

ಆಕಾಶವಾಣಿ ಬೆಂಗಳೂರು. ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ನಮ್ಮ ಭಕ್ತಿಗೀತೆಗಳಲ್ಲಿ ಮೊದಲಿಗೆ ಕೇಳೋಣ ಹನುಮಂತ ದೇವ ನಮೋ ಪುರಂದರದಾಸರ ರಚನೆ, ಎಸ್ ಅಭಿನವ್ ಅವರ ದನಿಯಲ್ಲಿ.

ಪುರಂದರದಾಸರ ಮತ್ತೊಂದು ರಚನೆ. ವೆಂಕಟೇಶ ದಯಮಾಡು ವೇದವೇದ್ಯನೇ. ಹಾಡಿದ್ದಾರೆ ಎಂ ಎಸ್ ಶೀಲಾ.

ಇನ್ನೀಗ ಬಸವಣ್ಣನವರ ಒಂದು ವಚನ, ಗುರುವಚನವಲ್ಲದೆ ಲಿಂಗವೆಂದೆನಿಸದು. ಹಾಡಿದ್ದಾರೆ ಬಿ ಪಿ ರಮಾ.

ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ, ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ, ಧ್ಯೇಯ, ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ತರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಕೆಲವು ಮನಸ್ಥಿತಿ ಹೇಗೆಂದರೆ ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷ್ಯೆ ಮತ್ಸರ ಅತ್ಯಂತ ಅಪಾಯಕಾರಿಯಾದುದು. ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ, ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರೀ ಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು ಅತಿನಿಷ್ಠೆಯಲ್ಲಿ, ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
3: ಆಕಾಶವಾಣಿ
4: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.
4: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಪ್ರೀತಿಯ ಸ್ವಾಗತ. ಕೋ ಛೆ ಅಂತಾನೆ ಪ್ರಸಿದ್ಧರು ಬರಹಗಾರರು, ನಿವೃತ್ತ ನ್ಯಾಯಾಧೀಶರು, ಮಾತುಗಾರರು ಕೋ ಚೆನ್ನಬಸಪ್ಪ ಅವರು. ಅರವಿಂದಾಶ್ರಮದ ಒಡನಾಟ ಇತ್ತು. ನೇರ ನಡೆ ನುಡಿ ನಿಷ್ಠುರವಾದಿ ಖಡಕ್ ಅಂತ ಹೆಸರುವಾಸಿಯಾಗಿದ್ದರು ಕೋ ಚೆನ್ನಬಸಪ್ಪನವರು. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕೋ ಚೆನ್ನಬಸಪ್ಪ ಅವರ ಅನುಭವದ ನುಡಿಗಳು.
5: ಅದು ನಿಜವಾದ ತತ್ವ ಏನಂತ ಹೇಳಿದ್ರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಹೇಳ್ತಾ ಇದ್ರು, ನ್ಯಾಯಾಲಯಗಳು ಕಾನೂನನ್ನು ಮಾಡೋದಿಲ್ಲ, ಕಾನೂನಿನ ವಿವರಣೆ ಮಾಡ್ತಾರೆ, ಕಾನೂನನ್ನು ಅನ್ವಯಿಸ್ತಾರೆ. ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಈ ವಿಚಾರ ಏನ್ ಬಂದಿದೆಯಲ್ಲ, ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ ಹತ್ತಾರು ವರ್ಷಗಳ ತನಕ ಕೂತಿರ್ತಾವಲ್ಲ, ಕೊಳಿತಿರ್ತಾವಲ್ಲ, ಅವುಗಳಿಗೆ ನಮ್ಮ ಈಗಿನವರು ಏನ್ ಮಾಡ್ತಾರೆ ಅಂದ್ರೆ ಲೋಕ ಅದಾಲತ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಲೋಕ ಅದಾಲತ್ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೋ ಅಷ್ಟು ಪ್ರಯೋಜನ ನಾವು ಅಂದ್ಕೋಬಹುದು. ಅವರು ಬಂದು ಕೂತ್ಕೊಂಡು ಅವರು ರಾಜಿ ಆಗಿರ್ತಾರೆ. ಈ ರಾಜಿ ಆಗಿದ್ದಕ್ಕೆ ಇವರು ಹೋಗಿ ಸಹಿ ಮಾಡಿ ಅವ್ರಿಗೆ ಚೆಕ್ ಕೊಡಿಸ್ತಾರೆ. ನಾನು ಹೇಳ್ತೀನಿ ಕೇಳಿ, ಈ ಡೈವರ್ಸ್ ಕೇಸ್ಗಳನ್ನ ಅದಾಲತ್ತಿಗೆ ಬರಲೇಬಾರದು. ಹಳ್ಳಿಯೊಳಗೆ ನಮ್ಮ ಹೆಣ್ಮಕ್ಕಳು, ಹಿಂದಿನ ಮುದುಕಿಯರು, ಮುದುಕರು, ಗ್ರಾಮ ಪಂಚಾಯತ್ದವರು, ಗಂಡ ಹಿರಿಯರು ಗಂಡ ಹೆಂಡ್ರ ಜಗಳ ಮಾಡಿದ್ರೆ ನ್ಯಾಯಾಲಯಕ್ಕೆ ಬರ್ಬೇಕು ಅಲ್ರಿ. ಗಂಡ ಅಕಸ್ಮಾತ್ ಹೊಡೆದ ಕಳಿಸಿದ ಅಂತ ಇಟ್ಕೊಳ್ಳಿ, ಆಕೆ ಬಂದು ನೋಡಿಯಪ್ಪ ಹಿಂಗ್ ಮಾಡ್ತಾರೆ ನನ್ನ ಅಂತ ಹೇಳ್ತಾಳೆ. ಕರೆಸಿ ಹೇಳೋದೇ ಹುಚ್ಚ, ಅಲ್ಲೋ ಮಾಡ್ಕೊಂಡು ಹೆಣ್ತೀನಿ, ಹಿಂಗ್ ನೀನ್ ಬಡದು ಕಳಿಸ್ತೀಯ ನನ್ನ, ನಾನ್ಯಾಕ್ರಿ ಬಡಿಲಿ, ಮಾಡ್ಕೊಂಡು ಹೆಣ್ತೀನಿ ಬಿಡ್ತೀನಿ, ಆಕೆನೆ ತವ್ರ ಮನೆ ಹತ್ರ ಇದೆ ಅಂತ ಓಡೋಗಿದ್ದಾಳೆ ಅಂತ ಕರೆಸ್ತಾರ. ಅವ ಏನವ ನೋಡು, ಅವನ್ ಹಂಗ ಹೇಳ್ತಾನೆ, ನೀನ್ ಹಿಂಗ್ ಹೇಳ್ತೀಯ ಮತ್ತೆ ಹಿಂಗೆ ಹಂಗೆ ಅಂತಾನ. ಇಲ್ರಿ ನಾನು ಸರಿ ಹಂಗಲ್ಲ ಮಾಡ್ಬೇಡ, ಹೋಗ್ರಿ ಜೊತೆಯಾಗಿರ್ರಿ.
6: ಅದೇ
5: ಅಲ್ಲ, ಇದೇ ನಿಜವಾದ ಪದ್ಧತಿ.
6: ಹೌದು,
5: ಈ ನ್ಯಾಯಾಂಗ ಪದ್ಧತಿ ಏನಿದೆಯಲ್ಲ, ಈಗ ನ್ಯಾಯ ಪರಿಪಾಲನಾ ಪದ್ಧತಿ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಅನಾಮತ್ತಾಗಿ ಬದಲಾವಣೆ ಆಗಬೇಕು. ಈ ಲೋಕ ಅದಾಲತ್ ಅನ್ನೋದು ಏನಿದೆಯಲ್ಲ, ಇದ್ ವೆರಿ ಸೂಪರ್ಫಿಷಿಯಲ್ ಅಂಡ್ ಆಗೋದಿಲ್ಲ. ನಾವು ಏನ್ ಮಾಡಿದ್ದೀವಿ ಅಂದ್ರೆ, ಈಗ ಮನುಷ್ಯನ ಆಧುನಿಕ ಭೌತಿಕ ಅವಶ್ಯಕತೆಗಳಿಗೆ ಬೇಕಾದ ಎಲ್ಲ ಸೌಲತ್ತುಗಳನ್ನು ಆಕಾಶಕ್ಕೆ ಹೋಗೋದು, ಚಂದ್ರಗ್ರಹಕ್ಕೆ ಹೋಗೋದು, ಅದರ ಆಚೆ ಇರುವುದು ಇನ್ನೊಂದು ಗ್ರಹಕ್ಕೆ ಹೋಗೋಕೆ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ವಿ. ನೋಡಿದ್ರಾ, ಹಿಂದೆ ನಮ್ಮಲ್ಲಿ ಅಕ್ಕಿಯನ್ನ ಊಟ ಮಾಡುವವರು ಅಂದ್ರೆ ಬಹಳ ದೊಡ್ಡ ಶ್ರೀಮಂತರ ಕೆಲವರು. ಈಗ ನಮ್ಮ ಅತ್ಯಂತ ದರಿದ್ರರು ಅಂತ ಹಿಂದೆ ನಾವೇನ್ ಕೇಳ್ಕೊಳ್ಳೋದು, ಅವರೆಲ್ಲರೂ ಅಕ್ಕಿ ಸಕ್ಕರೆ ಇಲ್ಲದೆ ಹೊತ್ತು ಊಟದಲ್ಲ, ಹೌದಲ್ಲ. ಇವೆಲ್ಲ ಅನುಕೂಲತೆ ಮಾಡಿದ್ದೀವಿ, ಆದ್ರೆ ಅಷ್ಟರ ಮಟ್ಟಿಗೆ ಮನಸ್ಸಿನ ಬೆಳವಣಿಗೆಗೆ ನಾವು ಗಮನ ಕೊಟ್ಟಿದ್ದೇವೇನು? ನನ್ನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಈಗ ಜಾತೀಯತೆ ಅಂತಕ್ಕಂಥದ್ದು ನಮ್ಮ ರೋಮ ರೋಮಗಳಲ್ಲಿ, ರಕ್ತದ ಕಣ ಕಣಗಳಲ್ಲಿ ಬಂದುಬಿಟ್ಟಿದ್ದೀವಿ. ಈ ದೇಶದ ಮಹಾವಿಪತ್ತು ಈ ಜಾತೀಯತೆ. ನಾವೇನು ಕಲ್ಪನೆ ಇಟ್ಕೊಂಡಿದ್ದೀವಿ ಆ ಕಲ್ಪನೆಗೆ ತೀರ ತದ್ವಿರುದ್ಧ ಆಗಿಬಿಟ್ಟು.
1: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ನ್ಯಾಯವಾದಿ ಕೋ ಚೆನ್ನಬಸಪ್ಪ ಅವರ ನುಡಿ ಮುತ್ತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆ, ಎಂಎನ್ ವ್ಯಾಸರಾವ್ ಅವರ ರಚನೆ, ಜನನಿ ಜನ್ಮಭೂಮಿ ವೃಂದಗಾನದಲ್ಲಿದೆ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಅವರಿಗೆ ಸ್ವಾಗತ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ನಮ್ಮ ಕೇಳುಗರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ಈಗ ಉದಾಹರಣೆ, ನಮ್ದು ಯಾವುದೋ ಒಂದು ಆಸ್ತಿ ಇರುತ್ತೆ, ಅಲ್ಲಿ ಇರಲ್ಲ, ನಾವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀವಿ, ಕೆಲಸದ ನಿಮಿತ್ತ ಇರ್ತೀವಿ, ನಾವು ಸುಮಾರು 20 ವರ್ಷ ಆದ ನಂತರ ಬೇಕಾದ್ರೆ ಆ ಒಂದು ಜಾಗಕ್ಕೆ ಬಂದು ನೋಡ್ತೀವಿ, ಅಲ್ಲಿ ಯಾರೋ ಒಬ್ರು ಏನೋ ಒಂದು ಕಟ್ಕೊಂಡಿದ್ದಾರೆ ಅನ್ಕೋಣ. ಸುಮ್ಮನೆ ಕಟ್ಕೊಂಡು ತೆಗಿಯಪ್ಪ ಅಂದ್ರೆ ತೆಗೆದ್ಬಿಟ್ರೆ ಮ್ಯಾಟರ್ ಕ್ಲೋಸ್. ಆದ್ರೆ ಅವ್ರು ಹೆಚ್ಚಿಗೆ ಏನಾದರೂ ವಾದ ಮಾಡಕ್ ಶುರು ಮಾಡಿದ್ರೆ, ನಮ್ದು ಇದು ಅಂತ ಏನೋ ಹೇಳಕ್ ಶುರು ಮಾಡಿದ್ರೆ ಅಲ್ಲಿ ಬಂತು ಸಮಸ್ಯೆ. ಹೇಗೆ ಮೇಡಮ್ ಇಂಥ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆದ್ರೆ ಹೇಗೆ?
2: ಸೊ ಹೀಗೆ ಏನಾದರೂ ಆಗ್ತಾ ಇದೆ ಅಥವಾ ಯಾರೋ ನಮ್ಮ ಆಸ್ತಿಯನ್ನ ಒಳಗೆ ಬರ್ತಾ ಇದ್ದಾರೆ, ಕಳ್ಚ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯ್ತು ಅಂದಿದ ತಕ್ಷಣ ನಾವು ಒಂದು ಇಂಜಂಕ್ಷನ್ ಸೂಟ್ ಅನ್ನ ಅವರ ವಿರುದ್ಧ ಹಾಕ್ಬೇಕಾಗತ್ತೆ ಸಿವಿಲ್ ಕೋರ್ಟ್ ಅಲ್ಲಿ. ಈಗ ನೀವು ಮತ್ತೆ ಹೇಳಿದ್ರಿ, ಒಂದು 20 ವರ್ಷ ನಾವು ಆ ಕಡೆಗೆ ಬಂದಿರಲ್ಲ, ಯಾರೋ ಆಕ್ರಮಿಸ್ಕೊಂಡಿರ್ತಾರ, ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಸೊ ನಿಮಗೆ ಯಾವತ್ತು ಗೊತ್ತಾಯ್ತಲ್ಲ ಅವತ್ತಿಂದ ಲಿಮಿಟೇಷನ್ ಸ್ಟಾರ್ಟ್ ಆಗತ್ತೆ, ಆಯ್ತಾ? ಬಟ್ ಇಲ್ಲಿ ಇನ್ನೊಂದು ಆಸ್ಪೆಕ್ಟ್ ಇದೆ, ನಾವು ನಮ್ಮ ಆಸ್ತಿಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು, ಅಡ್ವರ್ಸ್ ಪೊಸೆಷನ್ ಅಂತ ಹೇಳ್ತೀವಿ. ಅದು 12 ವರ್ಷಗಳ ಕಾಲ ಯಾವುದೇ ವ್ಯಕ್ತಿ ಅಲ್ಲಿ ಇದ್ದರೆ ಅವರು ಅಡ್ವರ್ಸ್ ಪೊಸೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಕಾನೂನು ಬದ್ಧವಾಗಿದೆ ಅದು ಅಂತ ಹೇಳ್ಬಿಟ್ಟು ಕೂಡ ಕಾನೂನು ಇದೆ, ಆಯ್ತಾ? ನಾವು ಒಂದು ಆಸ್ತಿ ಗಳಿಸಿದೀವಿ ಅಂದ್ರೆ ಆ ಆಸ್ತಿಯನ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಕರ್ತವ್ಯ ಇರುತ್ತೆ ನಮಗೆ. ಗಳಿಸೋಕೆ ಎಷ್ಟು ಪ್ರಯತ್ನ ಪಡ್ತೀವತ್ತು, ಈಗ ಸುಮಾರು ಜನ ಏನು ಅಂದ್ರೆ ಗಳಿಸಿರ್ತಾರೆ, ಪಾಪ ಗಳಿಸಿರೋದನ್ನ ಕಾಪಾಡ್ಕೊಳ್ಳೋದಿಲ್ಲ, ಅಥವಾ ತಂದೆ ತಾಯಿ ಗಳಿಸಿರ್ತಾರೆ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಇರ್ತಾರೆ, ಒಬ್ಬೊಬ್ಬರು ಒಂದೊಂದ್ ಕಡೆ ಹೋಗ್ಬಿಟ್ಟಿರ್ತಾರೆ, ತಂದೆ ತಾಯಿ ಮಾಡಿದಂತ ಆಸ್ತಿ ಈ ಮಕ್ಕಳಿಗೆ ಆಗದೆ ಬೇರೆಯವನ್ ಯಾರೋ ಕಬಳಿಸ್ಕೊಂತಾ ಇರ್ತಾನೆ.
1: ಹೌದು, ಹೇಳದಂಗೆ ಒಂದು ಜಮೀನ್ ಆಗಿರ್ಬೋದು, ಒಂದು ಸೈಟ್ ಆಗಿರ್ಬೋದು, ಅಲ್ಲಿ ಸುಮಾರು ಗ್ಯಾಪ್ ಅನ್ನ ಮಾಡಕ್ಕೆ
2: ಹೋಗ್ಬಾರ್ದು,
1: ಅಥವಾ ಅಲ್ಲಿ ಫೆನ್ಸಿಂಗ್ ಹಾಕಿ ರಕ್ಷಣೆ ಮಾಡ್ಕೋಬೇಕು. ಬೇರೆಯವ್ರ ಮೂಲಕವಾಗಿ ಇವತ್ತು ಸಂಪರ್ಕ ಮಾಧ್ಯಮ ಹೆಂಗಾಗಿದೆ ಅಂದ್ರೆ ಪ್ರತಿಯೊಂದನ್ನು ಕೂಡ ವಾಚ್ ಮಾಡಬಹುದು, ದಿನ ದಿನವೂ ಕೂಡ ನೋಡಬಹುದು, ಅದರ ಪರಿಶೀಲನೆ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಕಾನೂನಿನ ಮೂಲಕವಾಗಿ ಅದನ್ನು ವಾಪಸ್ ಪಡೀಲಿಕ್ಕೆ
2: ಏನಾದ್ರೂ ಅವರು ಒಳಗೆ ಬಂದ್ಬಿಟ್ಟಿದ್ದಾರೆ ಸುಮಾರು ವರ್ಷದಿಂದ ಅವರು ಇದಾರೆ ಆ ಜಾಗದಲ್ಲಿ ಅಂದ್ರೆ, ನಾವು ಅವರ ವಿರುದ್ಧ ಮ್ಯಾಂಡೇಟರಿ ಇಂಜಂಕ್ಷನ್ ಅನ್ನ ಕೇಸ್ ಅನ್ನ ಹಾಕಿ ಅವ್ರನ್ನ ಎವಿಕ್ಟ್ ಮಾಡ್ಲಿಕ್ಕೆ ಕೋರ್ಟ್ ಅನ್ನ ಮೊರೆ ಹೋಗ್ಬೇಕಾಗುತ್ತೆ.
1: ಅದು ಒಂದು ಹೋರಾಟ, ಕಾನೂನಿನ ಹೋರಾಟ
2: ನಡೆಸಬೇಕಾಗುತ್ತೆ.
1: ನಮ್ಮ ತಪ್ಪಿಗೆ ನಾವು ಗಮನ ಕೊಡದೆ ಇರೋ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ಅದಕ್ಕೆ ನಮ್ಮ ಆಸ್ತಿ ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಒಂದು ಕಾನೂನುಬದ್ಧವಾದಂತಹ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅದನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು.
2: ಖಂಡಿತ,
1: ಕಾನೂನಿನ ಮೂಲಕವಾಗಿ ನಮಗೆ ಸಹಾಯ ಸಿಗುತ್ತೆ ನಿಜ, ಆದ್ರೆ ಅದಕ್ಕೂ ಒಂದು ಮಿತಿ ಇರುತ್ತೆ.
2: ಮತ್ತೆ ನಾವು ನಮ್ಮ ಟೈಮ್ ಅನ್ನ ಎನರ್ಜಿನ ಎಲ್ಲದನ್ನು ಅದಕ್ಕೆ ಕೊಡ್ಬೇಕಾಗತ್ತೆ. ಕಾನೂನಿನ ಮೊರೆ ಹೋಗೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ವಕೀಲರನ್ನ ಭೇಟಿ ಮಾಡ್ಬೇಕು, ಪಿಟಿಷನ್ಸ್ ನ ಡ್ರಾಫ್ಟ್ ಮಾಡ್ಕೋಬೇಕು, ಟೈಮ್ ಟೈಮಿಗೆ ಕೋರ್ಟಿಗೆ ಹೋಗ್ಬೇಕು, ಅಟೆಂಡ್
1: ಮಾಡಬೇಕು,
2: ವಿವರಣೆ ಕೊಡಬೇಕಾಗತ್ತೆ.
1: ಈ ರೀತಿಯಾಗಿ ಆಸ್ತಿಯ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳಿವೆ, ಅಂದ್ರೆ ತುಂಬಾ ಸುಲಭವಾಗಿ 5 ನಿಮಿಷದಲ್ಲಿ ನಾವು ಹೇಳಕ್ಕೂ ಆಗಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ನಮಗೆ ಸಹಾಯ ಸಿಗತ್ತೆ ಬಿಡು ಅಂತ ಹೇಳಿ ಸುಮ್ಮನೆ ಕೂರೋಂಗಿಲ್ಲ. ಯಾಕಂದ್ರೆ ಕೆಲವು ಸಲ ಕಾನೂನುಗಳು ಹೆಂಗ ತಯಾರಾಗಿದಾವೆ ಅಂದ್ರೆ, ತಾವು ಹೇಳಿದಂಗೆ 12 ವರ್ಷ ಆದ್ಮೇಲೆ ಅದು ಇದ್ದಂತ ವ್ಯಕ್ತಿಗೆ ಹಕ್ಕು ಬರುತ್ತೆ.
2: ಹೌದು, ಅಡ್ವರ್ಸ್ ಪೊಸಿಷನ್
1: ಬರುತ್ತೆ, ಅದನ್ನ ತಪ್ಸ್ಕೋಬೇಕಂತಂದಾಗ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಸಂದರ್ಶಿನಿ ಅವರೇ ನಮಸ್ಕಾರ.

0: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
2: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಕೃಷಿಯೇತರ ಭೂಮಿಗಳಲ್ಲಿ ಹೆಚ್ಚು ಇಳಿಜಾರು ಇರುವಲ್ಲಿ ಶೇಕಡ 3ಕ್ಕಿಂತ ಅಧಿಕ ಸಮಪಾತಳಿಯಲ್ಲಿ ಚರಂಡಿ ಅಥವಾ ವಿ ಆಕಾರದಲ್ಲಿ ಕಂದಕಗಳನ್ನು ತೆಗೆಯೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬಹುದು. ಈ ರೀತಿಯಲ್ಲಿ 4 ಮೀಟರ್ ಉದ್ದದ ಚರಂಡಿ ಅಥವಾ ಕಂದಕಗಳನ್ನು 4 ಮೀಟರ್ ಮತ್ತು 1 ಮೀಟರ್ ಅಂತರದಲ್ಲಿ ತೆಗೆದು ಮಣ್ಣಿನ ಆಳ ಮತ್ತು ಗುಣಧರ್ಮಗಳನ್ನು ಅವಲಂಬಿಸಿ ವಿವಿಧ ಜಾತಿಯ ಅರಣ್ಯ ಇಲ್ಲವೇ ಹಣ್ಣಿನ ಗಿಡಗಳನ್ನು ಪ್ರತಿ ಕಂದಕದಲ್ಲಿ 4ರಂತೆ ನೆಡಬಹುದು. ಇಳಿಜಾರು ಶೇಕಡ 3ಕ್ಕಿಂತ ಕಡಿಮೆ ಇರುವ ಮತ್ತು ಮಣ್ಣು ಹೆಚ್ಚು ಆಳವಿರುವ ಪ್ರದೇಶಗಳಲ್ಲಿ ಸಮಪಾತಳಿ ಕಂದಕಗಳ ಬದಲು ಗುಂಡಿಗಳನ್ನು ತೆಗೆದು ಗಿಡಗಳನ್ನು ನೆಡೋದರಿಂದ ಅಭಿವೃದ್ಧಿಗೆ ತಗುಲುವ ಖರ್ಚು ಕಡಿಮೆ ಮಾಡಿಕೊಳ್ಬೋದು. ಈ ರೀತಿ ಗುಂಡಿಗಳಲ್ಲಿ ನೆಟ್ಟ ಗಿಡಗಳಿಗೆ ಅರ್ಧ ಚಂದ್ರಾಕಾರದ ಬದುಗಳನ್ನು ನಿರ್ಮಿಸೋದ್ರಿಂದ ತೇವಾಂಶ ಸಂರಕ್ಷಣೆಯಾಗಿ ಗಿಡಗಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಈ ರೀತಿಯ ಕೃಷಿಯೇತರ ಭೂಮಿಯಲ್ಲಿ ನೆಡಲು ಮೇವು, ಉರುವಲು, ಹಣ್ಣು, ಮರ, ಕಚ್ಚಾ ವಸ್ತು ಇತ್ಯಾದಿ ಸಮುದಾಯ ಅವಶ್ಯಕತೆಗಳನ್ನು ನೀಡಬಲ್ಲ ಮತ್ತು ಸ್ಥಳೀಯ ವಾತಾವರಣಕ್ಕೆ ಹೊಂದಿ ಪರಸ್ಪರ ಹೊಂದಾಣಿಕೆಯಾಗಬಲ್ಲ ಜಾತಿಯ ಸಸಿಗಳನ್ನು ಆಯ್ಕೆ ಮಾಡೋದರಿಂದ ಹೆಚ್ಚಿನ ಆದಾಯ ಮತ್ತು ಅಭಿವೃದ್ಧಿಯನ್ನು ನಿರೀಕ್ಷಿಸಬಹುದಾಗಿದೆ. ಹವಾಮಾನ ಮತ್ತು ಮಣ್ಣಿನ ಗುಣಲಕ್ಷಣಗಳನ್ನು ಅವಲಂಬಿಸಿ ಶಿಫಾರಸು ಮಾಡಲಾದ ಮರಗಳೆಂದರೆ ಜಾಲಿ ಮರ, ಬಂಗಾಲಿ ಜಾಲಿ, ಸೀಮೆ ತಂಗಡಿ, ಲಿಬೆಕ್, ಬೇವು, ಹೊಂಗೆ, ಹಿಪ್ಪು ನೇರಳೆ, ಹುಣಸೆ, ಹಲಸು, ಮಾವು, ನೆಲ್ಲಿ, ಸೀತಾಫಲ, ಬಾರೆ ಗಿಡ ಇತ್ಯಾದಿ. ಕೃಷಿಯೇತರ ಭೂಮಿಯಲ್ಲಿ ಮಣ್ಣಿನ ಆಳ ಕಡಿಮೆ ಇರುವ, ಜರುಗು ಮಣ್ಣುಳ್ಳ ಮತ್ತು ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಸ್ಥಳೀಯ ಮೇವಿನ ಬೆಳವಣಿಗೆಗಳ ಜೊತೆಗೆ ಸ್ಟೈಲೋ ಮುಂತಾದ ದ್ವಿದಳ ಮೇವಿನ ಬೆಳೆಗಳು ಮತ್ತು ಆಂಜನ್, ದೀನಾನಾಥ್ ಹುಲ್ಲುಗಳ ಜೊತೆಯಲ್ಲಿ ಮೇವಿನ ಸೊಪ್ಪು ಕೊಡುವ ಅಲ್ಬರ್ಜಿಯಾ, ಸುಬಾಬುಲ್, ಕ್ಯಾಲೆಂಡ್ರಿಯಾದಂತಹ ಮರಗಿಡಗಳನ್ನು ಸಹ ಬೆಳಿಬಹುದಾಗಿದೆ. ಹಳ್ಳಕೊಳ್ಳಗಳು ಮೊದಲಿಗೆ ಕಿರಿದಾಗಿ ಪ್ರಾರಂಭಗೊಂಡು ಕ್ರಮೇಣ ಅಗಲ ಮತ್ತು ಆಳವಾಗುತ್ತವೆ. ಈ ಹಳ್ಳಕೊಳ್ಳಗಳ ಉಪಚಾರ ಮತ್ತು ನಿರ್ವಹಣೆ, ಇವುಗಳ ಆಳ, ಅಗಲ, ಹರಿದು ಬರುವ ಮಳೆ ನೀರಿನ ಪ್ರಮಾಣ ಮತ್ತು ವೇಗದ ಜೊತೆಗೆ ಸ್ಥಳದಲ್ಲಿನ ಸಮಸ್ಯೆಯ ತೀವ್ರತೆ ಮೇಲೆ ಅವಲಂಬಿತವಾಗಿರುತ್ತೆ. ಕಿರಿದಾದ ಮತ್ತು ಕಡಿಮೆ ಆಳದ ಹಳ್ಳಗಳ ಮೇಲ್ಮುಖಗಳಲ್ಲಿ ಕಡಿಮೆ ಖರ್ಚಿನ, ದೀರ್ಘಕಾಲ ಬಾಳಿಕೆ ಬರುವ ಜೈವಿಕ ತಡೆಗಳನ್ನು ನಿರ್ಮಿಸೋದ್ರಿಂದ ಹೆಚ್ಚಿನ ಕೊರತೆಯಿಂದ ಹೊಸ ಹಳ್ಳಗಳ ನಿರ್ಮಾಣವನ್ನು ತಡೆಗಟ್ಟಬಹುದು. ಈ ಉದ್ದೇಶಕ್ಕೆ ನಸೆ, ಲಾವಂಚ, ಭೂತಾಳೆ, ಐಪೋಮಿಯಾ ಇತ್ಯಾದಿ ಗಿಡಗಳನ್ನು ಬೆಳೆಸಬಹುದು. ತೀವ್ರ ಹಾನಿಗೆ ತುತ್ತಾಗಬಲ್ಲ ಅತಿ ಇಳಿಜಾರಿರುವ ಕಡಿಮೆ ಆಳದ ಕೊಲ್ಲಿಗಳಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಕಲ್ಲುಗಳನ್ನು ಬಳಸಿ ಶೋಧಕ ನಿರ್ಮಿಸಬೇಕು. ಈ ಶೋಧಕ ತಡೆಗಳ ಮೇಲೆ ಹಾಗೂ ಕೆಳಭಾಗದಲ್ಲಿ ಕಿತ್ತಳೆ, ಬಿದಿರು, ಹೊಂಗೆ, ಆಲ, ಅರಳಿ ಇತ್ಯಾದಿ ಸಸಿಗಳನ್ನು ನೆಟ್ಟು ಹೆಚ್ಚಿನ ಭೂಮಿ ಕೊರತೆಯಾಗದಂತೆ ನೋಡಿಕೊಳ್ಬೋದು. ಕಡಿಮೆಯಾಗಲದ 3 ಮೀಟರ್ ತನಕ ಆಳವುಳ್ಳ ದೃಢವಾದ ಬದುಗಳುಳ್ಳ ಹಳ್ಳಗಳಿಗೆ ಬ್ರಷ್ವುಡ್ ತಡೆಗಳನ್ನು ನಿರ್ಮಿಸೋದ್ರಿಂದ ಮಣ್ಣು ಸಂರಕ್ಷಣೆಯಾಗಿ ಈ ಹಳ್ಳಗಳು ಇನ್ನೂ ಹೆಚ್ಚು ಆಳವಾಗದಂತೆ ತಡಿಬೋದಾಗಿದೆ. ಕಾಮಗಾರಿ ಕಾರ್ಯಗಳಾದ ತಡೆ ಮತ್ತು ನಾಲಾ ಬದುಗಳು ಹಳ್ಳಗಳಲ್ಲಿನ ಭೂ ಕೊರತೆಗಳನ್ನು ತಡೆಯುವಲ್ಲಿ ದಕ್ಷತೆಯುಳ್ಳವಾದರೂ ಅವುಗಳಿಗೆ ತಗುಲುವ ವೆಚ್ಚ ಬಹಳ ದುಬಾರಿ. ಆದ್ದರಿಂದ ಇವುಗಳ ಆಯ್ಕೆಯನ್ನು ಉಪಯುಕ್ತತೆ ಮತ್ತು ಅನಿವಾರ್ಯತೆಯ ಆಧಾರದ ಮೇಲೆ ಮಾಡೋದು ಸೂಕ್ತ. ತಡೆಬದುಗಳು ಹೆಚ್ಚು ಆಳವಿರುವ ದೃಢ ಬದುಗಳನ್ನು ಮತ್ತು 125 ಎಕರೆಗಿಂತ ಹೆಚ್ಚು ಜಲಾನಯನ ಹೊಂದಿರುವ ಹಳ್ಳಿಗಳಿಗೆ ತಡೆ ಅಣೆ ಇಲ್ಲವೇ ಕಿರಿದಾದ ಬಾಯುಳ್ಳ ವಿಸ್ತಾರವಾದ ಮತ್ತು ಕಡಿಮೆ ಆಳದ ತಪ್ಪಲು ಪ್ರದೇಶಗಳಲ್ಲಿ ನಾಲಾ ಬದುಗಳನ್ನು ನಿರ್ಮಿಸುವುದು ಪ್ರಯೋಜನಕಾರಿ. ಈ ರೀತಿಯ ಬದುಗಳು ಭೂ ಕೊರತೆ ಮತ್ತು ಹಳ್ಳಗಳ ವಿಸ್ತರಣೆಯನ್ನು ತಡೆಯುವುದರ ಜೊತೆಗೆ ಅಂತರ್ಜಲ ಹೆಚ್ಚಾಗಲು ಕಾರಣವಾಗುತ್ತವೆ. ಅದಲ್ಲದೆ ಇವುಗಳಲ್ಲಿ ಸಂಗ್ರಹವಾಗುವ ನೀರನ್ನು ಸುತ್ತಮುತ್ತಲ ಜಮೀನುಗಳಿಗೆ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳ ರಕ್ಷಣೆಗೆ ಬಳಸ್ಕೊಳ್ಬೋದು. ಜಾನುವಾರುಗಳಿಗೆ ಮತ್ತು ಇತರೆ ಸಮುದಾಯ ಬಳಕೆಗೂ ಉಪಯೋಗಿಸಿಕೊಳ್ಬೋದು. ಬೆಳೆಯ ಪ್ರಮಾಣ ಕಡಿಮೆ ಇರುವ ಪ್ರದೇಶಗಳಲ್ಲಿ ಈ ರೀತಿಯ ಭಾರೀ ವೆಚ್ಚದ ಕಾಮಗಾರಿಗಳ ಬದಲು ಅಲ್ಪ ವೆಚ್ಚದ 1 ಮೀಟರ್ ಆಳ, ಅಗಲ ಮತ್ತು ಉದ್ದದ ತೋಡು ಹೊಂಡಗಳನ್ನು ಹಳ್ಳಗಳ ಉದ್ದಕ್ಕೂ ಅಲ್ಲಲ್ಲಿ ತೆಗೆಯೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಮಣ್ಣಿನ ಸಂರಕ್ಷಣೆ ಮಾಡುವುದರ ಜೊತೆಗೆ ಅಂತರ್ಜಲ ಅಭಿವೃದ್ಧಿಗೆ ಸಹಾಯ ಮಾಡಬಹುದು.
0: ರೈತರಿಗೆ ಸಲಹೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಸಾಯಂಕಾಲೆ ಪಂಜಾಬಸ್ಯ ಜಾಲಂಧರ ನಗರಾತ್ ಆಭಾಸೀಯ ಮಾಧ್ಯಮೇನ ದೇಶಸ್ಯ ವಿಂಶತಿ ರಾಜ್ಯೇಷು ಪುನರ್ವಿಕಸಿತಾನಾಂ ಪಂಚಸಪ್ತತಿ ರೇಲಸ್ಥಾನಕಾನಾಂ ಉದ್ಘಾಟನಂ ಅಕರೋತ್. ಎತೇಷಾಂ ಸ್ಥಾನಕಾನಾಂ ಅಮೃತ್ ಭಾರತ್ ಸ್ಥಾನಕ ಯೋಜನಾಯಾಃ ಅಂತರ್ಗತಂ ಆಧುನಿಕೀಕರಣಂ ಜಾತಂ. ಏಷಾ ಯೋಜನಾ ವಿಶ್ವಸ್ಯ ಬೃಹತ್ತಮಾಸು ಸ್ಥಾನಕ ಪುನರ್ವಿಕಾಸ ಯೋಜನಾಸು ಅನ್ಯತಮಾ ಅಸ್ತಿ. ಪ್ರಾಯಃ ಸಪ್ತತ್ಯಧಿಕ ಪಂಚಶತಾಧಿಕೈಕ ಸಹಸ್ರ ಕೋಟಿ ರೂಪ್ಯಕಾಣಾಂ ವ್ಯಯೇನ ವಿಕಸಿತಾನಿ ಏತಾನಿ ಸ್ಥಾನಕಾನಿ ಯಾತ್ರಿ ಸೌವಿಧ್ಯೈಃ ಸಮಲಂಕೃತಾನಿ ಸಂತಿ. ಪುನರ್ವಿಕಸಿತೇಷು ಸ್ಥಾನಕೇಷು ಪಂಜಾಬಸ್ಯ ಜಾಲಂಧರ್ ಕ್ಯಾಂಟ್ ಎಸ್ಎಎಸ್ ನಗರಂ ಶ್ರೀ ಮುಕ್ತಸರ್ ಸಾಹಿಬ್ ಶ್ರೀ ಆನಂದಪುರ ಸಾಹಿಬ್ ಇತ್ಯೇತೇಷಾಂ ಸ್ಥಾನಕಾನಾಂ ಸಮಾವೇಶಃ ಅಸ್ತಿ. ತದ್ ಅತಿರಿಕ್ತಂ ಗುಜರಾತ್ ಒಡಿಶಾ ದಕ್ಷಿಣ ರೇಲ್ ಕ್ಷೇತ್ರಾಣಾಂ ಅನೇಕಾನಿ ಸ್ಥಾನಕಾನಿ ಅಪಿ ಅತ್ರ ಸಮ್ಮಿಲಿತಾನಿ ಸಂತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ಕರಟೋಲಿ ಅಂಬಾಲಾ ರೈಲ ಸೇವಾಂ ಅಮೃತ್ಸರ್ ವಾರಾಣಸಿ ಸಂತ ರವಿದಾಸ್ ಎಕ್ಸ್ಪ್ರೆಸ್ ಚೇತ್ಯೇತಾಭ್ಯಾಂ ಹರಿತಧ್ವಜಂ ಪ್ರದರ್ಶಿತವಾನ್. ಹ್ಯಃ ಜಾಲಂಧರೆ ಪ್ರಧಾನಮಂತ್ರಿಣಾ ಲೋಕಾರ್ಪಿತಾನಿ ರಾಷ್ಟ್ರಾಯ ಸಮರ್ಪಿತಾನಿ ಚ ಏತಾನಿ ಪುನರ್ವಿಕಸಿತಾನಿ ಸ್ಥಾನಕಾನಿ ಏತೇ ದ್ವೇ ರೇಲ ಸೇವೆ ಚ ರೇಲ ಮಾರ್ಗಾವಸಂರಚನಾ ಪರಿಯೋಜನಾನಾಂ ಭಾಗಾಃ ಸಂತಿ. ಏತಾಸಾಂ ಪರಿಯೋಜನಾನಾಂ ವ್ಯಯಃ ಸಪ್ತತ್ಯಧಿಕ ಚತುಶ್ಶತಾಧಿಕ ಪಂಚಸಹಸ್ರ ಕೋಟಿ ರೂಪ್ಯಕಾಧಿಕಃ ಅಸ್ತಿ. ಅವಸರೆಸ್ಮಿನ್ ಪ್ರಧಾನಮಂತ್ರಿ ಅವದತ್ ಯತ್ ಪಂಚಸಪ್ತತಿ ಪುನರ್ವಿಕಸಿತ ರೇಲ ಸ್ಥಾನಕಾನಾಂ ಉದ್ಘಾಟನಂ ಭಾರತೀಯ ರೇಲ ವಿಭಾಗಸ್ಯ ವಿಗತೇಷು ಕತಿಪಯ ವರ್ಷೇಷು ಅಭವತ್ ತೀವ್ರ ಪರಿವರ್ತನಸ್ಯ ದ್ಯೋತಕಂ ಚ ಅಸ್ತಿ.
3: केंद्र की भाजपा सरकार की भी प्राथमिकता है भारत के हर नागरिक की सेवा, भारत के हर नागरिक का जीवन आसान बनाना और उसे आगे बढ़ने के लिए नए नए अवसर उपलब्ध कराना. और इसलिए हम नागरिक देवो भव इस मंत्र पर चल रहे हैं. गरीब हो मिडिल क्लास हो ऐसे हर परिवार को बेस्ट से बेस्ट सुविधा मिले ये हमारा प्रयास है. और नागरिक देवो भव का ये भाव हमारे काम में दिखता है.
2: ಪೂರ್ವಾಹ್ನೆ ಇವ ಪ್ರಧಾನಮಂತ್ರಿ ಹರಿಯಾಣ ರಾಜ್ಯಸ್ಯ ಜಿಂದ್ ರೇಲಸ್ಥಾನಕಾತ್ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ್ ಇತ್ಯನೇನ ಚಾಲಿತ ರೇಲಯಾನಾಯ ಅಪಿ ಹರಿತಧ್ವಜಂ ಪ್ರದರ್ಶಿತವಾನ್. ಏತತ್ ರೇಲಯಾನಂ ಜಿಂದ್ ಸೋನಿಪತ್ ರೇಲಸ್ಥಾನಕಯೋಃ ಮಧ್ಯೆ ಸಂಚರಿಷ್ಯತಿ. ಅಥ ಏಕೋನ ನವತಿ ಕಿಲೋಮೀಟರ್ ಮಿತಾ ದೂರತಾ ಪ್ರಾಯಃ ದ್ವಿಹೋರಾಯಾಂ ಪೂರ್ಣಂ ಕರಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಹ್ಯಃ ಎಸ್ಟೋನಿಯಾ ದೇಶಸ್ಯ ರಾಜಧಾನ್ಯಾಂ ತಾಲ್ಲಿನ್ ನಗರೆ ತತ್ರತ್ಯ ವಿದೇಶ ಮಂತ್ರಿಣಾ ಮಾರ್ಗುತ್ ಸಾಹ್ಯಕನಾ ಇತ್ಯನೇನ ಸಹ ಮೇಲನಂ ವಿಹಿತವಾನ್. ಉಭಾಭ್ಯಾಂ ನೇತೃಭ್ಯಾಂ ಭಾರತ್ ಎಸ್ಟೋನಿಯಾ ದೇಶಯೋಃ ಮಧ್ಯೆ ವ್ಯಾಪಾರ ನಿವೇಶ ಅಂಕಿಕೀಯ ಪರಿವರ್ತನ ಸೈಬರ್ ಸುರಕ್ಷಾ ಪ್ರೌದ್ಯೋಗಿಕಿ ಚೇತ್ಯೇಷು ಕ್ಷೇತ್ರೇಷು ಸಹಯೋಗಸ್ಯ ಸುದೃಢೀಕರಣ ವಿಷಯೆ ವಿಚಾರ ವಿಮರ್ಶ ಕೃತಃ. ಅನಂತರಂ ಸಾಖ್ಯಕ್ನ ಇತ್ಯಸ್ಯ ಉಪಸ್ಥಿತೌ ಮಂತ್ರಿಣಾ ಭಾರತ್ ಎಸ್ಟೋನಿಯಾ ವ್ಯಾಪಾರ ಮಂಚಂ ಅಪಿ ಅಭಿಸಂಬೋಧಿತಂ.

0: केन्द्रीयः गृहमन्त्री अमितशाहः गतरात्रौ पश्चिमबङ्गालराज्यस्य त्रिदिवसीयायां यात्रायां सिलिगुडी इत्यत्र सम्प्राप्तवान् सिलिगुडीनगरस्य बागडोगरा विमानस्थानके आगमनावधौ पश्चिमबङ्गालस्य मुख्यमन्त्रिणा सुवेन्दु अधिकारिणा तस्य स्वागतं विहितम् श्रीशाहः अद्य जुमागाछ नगरस्य सीमाचौकी इत्यत्र बीएसएफ इत्यस्य 18वां बटालियन इत्यस्य भ्रमणं करिष्यति बैडमिंटन क्रीडायां भारतीय क्रीडिका तथा द्विवारं ओलंपिक पदक विजेत्री पीवी सिंधुः अद्य प्रातः टोक्यो नगरे जापान ओपन क्रीडायाः महिला एकलस्य उपांत्य चक्रीय स्पर्धायां चीन देशस्य चेन युफेई सम्मुखी करिष्यति इति वार्ताः
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು ಸಮಯ 7 ಗಂಟೆ ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
5: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ

ಸಮಯ 7:02. ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ, ನೋಡಿ, ಮಗು ಒಂದ್ ಕಡೆ ಕೂಡ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ, ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ, ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್, ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನ್ ಅವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ, ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ, ಚುನಾವಣಾ ಅಧಿಕಾರಿಗಳೇನಿರ್ತಾರೆ, ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡಾ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈರುತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ದಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ

0: ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ 2ರಷ್ಟು ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ನರಹರಿ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ.

ಇನ್ನೀಗ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.

ಇದುವರೆಗೆ ನರಹರಿ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.
4: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
5: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
4: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ, ಭಯ ಆಗ್ತಾ ಇದೆ ಕಣೆ.
5: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಚ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು, ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ, ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು, ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನು ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್

0: ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಆಗಸ್ಟ್ 8ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ನೀಡಿ ನಿಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ನೀವು ನೀಡುವ ಮಾಹಿತಿ ಆಧರಿಸಿ ಅಕ್ಟೋಬರ್ 19ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ 6-3-9 ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ಇನ್ನೀಗ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಹಾಲುಂಡ ತವರು ಚಿತ್ರದ ಗೀತೆ. ದನಿಯಾಗಿದ್ದಾರೆ ಚಿತ್ರ.

ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ರಚನೆಗೆ ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮತ್ತೆ ಹಾಡಿತು ಕೋಗಿಲೆ. ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗಾಳಿ ಮಾತು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ಅಪೂರ್ವ ಸಂಗಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಟಿ ಉದಯಶಂಕರ್ ಅವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿರುವ ಜಿಮ್ಮಿಗಲ್ಲು ಚಿತ್ರದ ಗೀತೆ ಹಾಡಿದ್ದಾರೆ ವಿಷ್ಣುವರ್ಧನ್.

ಮತಿಗೆ ತೋರ್ದೊಡದೇನು, ವೃತ್ತಿಯೋಳ್ ಅದೂರಿ ಸ್ವಭಾವಾಂಶವಾಗಲ್. ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು, ವೃತ್ತಿಯೋಳ್ ಅದೂರಿ ಸ್ವಭಾವಾಂಶವಾಗಲ್. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿ ನೊಮ್ಮರಳಿ ಮಂಕುತಿಮ್ಮ. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿ ನೊಮ್ಮರಳಿ ಮಂಕುತಿಮ್ಮ.

0: ಮರಳಿ ಯತ್ನಿಸು ಮಂಕುತಿಮ್ಮ. ಆ
1: ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡ್ಡದೇನು? ಯಾವುದೋ ಒಂದು ವಿಷಯ ತುಂಬಾ ಉತ್ತಮವಾಗಿದೆ ಅಂತ ಬುದ್ಧಿಗೆ ಮತಿಗೆ ಅದು ಗೊತ್ತಾದ್ರೆ ಅದರಿಂದ ಏನ್ ಪ್ರಯೋಜನ? ಅದನ್ನೇ ಗೊತ್ತು, ಐ ನೋ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಬಹಳ ಪ್ರಸಿದ್ಧವಾದ ಪದ ಇವತ್ತು, ಎಲ್ಲ ವಿಷಯಕ್ಕೂ ಐ ನೋ ಇಟ್, ಐ ನೋ ದಟ್ ಅಂತ ಹೇಳ್ತೀವಿ. ಆದ್ರೆ ಗೊತ್ತಿದ್ರೆ ಏನು ಉಪಯೋಗ ಇಲ್ಲ. ಗೊತ್ತಿದ್ದು ಡಿ ವಿಜಿ ಹೇಳ್ತಾರೆ, ಅದು ಊರಿ ಸ್ವಭಾವಾಂಶವಾಗಲ್ಲ, ನಮ್ಮ ಸ್ವಭಾವದಲ್ಲಿ ಸೇರ್ಕೋಬೇಕು. ನಮ್ಮ ಸ್ವಭಾವದಲ್ಲಿ ಸೇರ್ಕೊಳ್ಳದೇ ಇದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಯಾವುದೇ ಒಳ್ಳೆಯ ಭಾವನೆಗಳು, ಉತ್ತಮವಾದ ಭಾವನೆಗಳು, ಉತ್ತಮವಾಗಿರೋ ವಿಚಾರಗಳು, ನಂಬಿಕೆಗಳು ನಮ್ಮ ಸ್ವಭಾವದಲ್ಲಿ ಬಂದು ಸೇರ್ಕೊಳ್ಬೇಕು ಅಂದ್ರೆ ನಾವೇ ಅದಾಗಬೇಕು. ಮತ್ತು ಅಷ್ಟು ಸುಲಭಕ್ಕೆ ಅದು ನಮ್ಮಲ್ಲಿ ಬರೋದಿಲ್ಲ, ಒಳ್ಳೇದು ಅನ್ನೋದ್ರ ಸುಲಭಕ್ಕೆ ಬರೋದಿಲ್ಲ. ಅದನ್ನ ಮತ್ತೆ ಮತ್ತೆ ಅನುವರ್ತಿಸುತ್ತ, ಅನುವರ್ತಿ ಅಂದ್ರೆ ಫಾಲೋ ಅಪ್ ಅಂತ ಹೇಳ್ತೀವಲ್ಲ, ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಚೇರಿಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ಶಬ್ದ ಇವತ್ತು ಮ್ಯಾನೇಜ್ಮೆಂಟ್ ನಲ್ಲಿ. ಅನುವರ್ತಿ ಕೆಲಸಗಳು ಅಂದ್ರೆ ಫಾಲೋ ಅಪ್ ಆಕ್ಷನ್, ಯಾವುದೇ ಕೆಲಸ ಮಾಡುವಾಗ ಒಂದ್ಸರ್ತಿಗಾಗೋದಿಲ್ಲ, ಮತ್ತೆ ಹೇಳಿ ಮಾಡಿಸ್ಬೇಕಾಗತ್ತೆ, ಆಗ ಅದರಲ್ಲೊಂದು ಸಿದ್ಧಿ ಅಥವಾ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಹೀಗೆ ಒಳ್ಳೆಯ ಗುಣಗಳು ಒಂದ್ಸರ್ತಿ ನಮ್ಮ ಮನಸ್ಸಿಗೆ ಬಂದರೂ ಮತ್ತೆ ಮತ್ತೆ ಮನಸ್ಸಿಗೆ ಅದನ್ನು ಪುನರಾವರ್ತನೆ ಮಾಡಿಸಿ ನೆನಪಿಸಿದಾಗ ಅದು ನಮ್ಮ ಸ್ವಭಾವದ ಒಂದು ಭಾಗವಾಗುತ್ತೆ, ನಾವೇ ಅದಾಗ್ತೀವಿ. ಇದನ್ನ ಮಾಡಬೇಕು. ಯಾವಾಗ ಮಾಡ್ತಿರ್ತೀವಿ ಆದ್ರೆ ಯಾವ್ದೋ ಕಾರಣಕ್ಕೆ ಅದು ಬಿಟ್ಬಿಡ್ತೀವಿ ನಾವು. ಒಳ್ಳೇದನ್ನು ಒಂದಷ್ಟು ದಿವಸ ಮುಂದುವರಿಸ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಈ ವ್ಯಕ್ತಿತ್ವ ವಿಕಾಸದ ಒಂದು ತರಬೇತಿ ಕೊಡೋರು ಹೇಳ್ತಾರೆ, ಯಾವುದೇ ಒಳ್ಳೆ ಕೆಲಸವನ್ನು 21 ದಿವಸ ಮಾಡಿದ್ರೆ ಆಮೇಲೆ ಅದು ನಮ್ಮ ವ್ಯಕ್ತಿತ್ವದ ಭಾಗ ಆಗುತ್ತೆ ಅಂತ. ಆದ್ರೆ ಅಷ್ಟೊಳಗೆ ಏನೋ ಒಂದು ಆಮಿಷ ಬಂದ್ಬಿಡುತ್ತೆ, ಒಂದು ಆಸೆ ಬಂದ್ಬಿಟ್ಟು ನಾವು ಬಿಡಕ್ಕೆ ಹೋಗ್ತೀವಿ, ಹಾಗೆ ಮಾಡಿದಾಗ ಅದು ಭಂಗ ಆಗುತ್ತೆ. ಹೀಗೆ ಭಂಗವಾದರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೇಗೆ ಜಡ್ರ ಬಲೆ ತನ್ನ ಬಲೆಯನ್ನು ಮತ್ತೆ ಕಟ್ತದೋ, ಅದೊಂದು ಪ್ರಸಿದ್ಧವಾದ ಉದಾಹರಣೆ. ಆ ರೀತಿಯಲ್ಲಿ ನಾವು ಯತ್ನಿಸಿ ಇನ್ನೂ ಮರಳಿ, ಮತ್ತೆ ಮತ್ತೆ ಮರಳಿ ಯತ್ನವನ್ನು ಮಾಡಿ ಈ ಉತ್ತಮವಾದ ವಿಚಾರವು ಕೊನೆಗೂ ನಮ್ಮ ಸ್ವಭಾವದ ಭಾಗವಾಗಬೇಕು ಅನ್ನೋದನ್ನ ಗುಂಡಪ್ಪನವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.

ಕಲಿತವನು ಮತಿ ನೀತಿಗತಿಯಂತೂ. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿಗತಿಯಂತೂ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ.

0: ಇದು ಹರಿಶ್ಚಂದ್ರನ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಮಾತು ನೆನಪಿಸುತ್ತೆ. ಅದರಲ್ಲೊಂದು ಮಾತು ಹೇಳ್ತಾನೆ, ನಡೆವರೆಡಹದೆ ಕುಳಿತವರು ಎಡಹುವರೆ. ಯಾರು ನಡೀತಿರ್ತಾರೋ ಅವ್ರು ಗಾಯ ಮಾಡ್ಕೋತಾರೆ, ಬಿದ್ದು ತಪ್ಪು ಮಾಡ್ತಾರೆ. ಕೂತ್ಕೊಂಡಿರೋರು ತಪ್ಪು ಮಾಡೋದಿಲ್ಲ. ನಾನು ತುಂಬ ತಪ್ಪೇ ಮಾಡಲಿಲ್ಲ ಜೀವನದಲ್ಲಿ, ಅಂದರೆ ನಾನು ಏನೂ ಮಾಡೇ ಇಲ್ಲ ಕೆಲಸ ಅಂತ. ಹಾಗಾಗಿ ನಾವು ಟ್ರಯಲ್ ಆ್ಯಂಡ್ ಎರರ್ನಲ್ಲೇ ಜೀವನವನ್ನು ಮಾಡೋದು. ಇದು ಈ ಪದ್ಯ ಟ್ರಯಲ್ ಆ್ಯಂಡ್ ಎರರಿಗೆ ಸಂಬಂಧಪಟ್ಟಿದ್ದು. ಎಡವದೆಯೇ, ನಾವು ಎಡುವುದೇ ಅಥವಾ ಮೈಗೆ ಗಾಯ ಮಾಡ್ಕೊಳ್ಳದೇ ಇರುವಂಥ ಮಗು ಜಗತ್ತಿನಲ್ಲಿ ಯಾವ್ದಾದ್ರು ಇದೆಯಾ? ಯಾವ ಮಗುನೂ ಇಲ್ಲ. ಮೈ ಮೇಲೆ ಒಂದು ಗಾಯ ಇದ್ದೇ ಇರುತ್ತೆ. ಹಾಗೆ ನಾವು ನಡಿಬೇಕಾದ್ರೆ ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅದೇ ರೀತಿ ಬುದ್ಧಿಗೆ ಸಂಬಂಧಪಟ್ಟಂತೆ, ನೀತಿಗೆ ಸಂಬಂಧಪಟ್ಟಂತೆ, ನಮ್ಮ ಜೀವನದ ಅನೇಕ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸತಿ ನಾವು ತಪ್ಪು ಮಾಡಬಹುದು. ಆದರೆ ಅದರ್ಥ ನಾವು ನೀತಿಯನ್ನು ಅನುಸರಿಸದೆ ಬಿಟ್ಬಿಡಬೇಕು ಅಂತಲ್ಲ, ಅಥವಾ ನಾವು ಜೀವನದಲ್ಲಿ ಯಾವುದೋ ನಿರ್ಧಾರವೇ ತಗೊಳ್ಳೇ ಇರಬಾರ್ದು ಅಂತಲ್ಲ. ಹಾಗಿದ್ರೆ ನಾವು ಅಚ್ಚರಿನ ಇಚ್ಚರಿನ ಅಂತಿರುವಂಥ ವ್ಯಕ್ತಿಗಳಿಗೆ ಡೌಟ್ ಥಾಮಸ್ ಅಂತಾರೆ. ಆ ರೀತಿ ಡೌಟ್ ಥಾಮಸ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಆ ಇಲ್ದಲೇ ಸದ್ಯಕ್ಕೆ ನನ್ನ ಖಚಿತ ತೀರ್ಮಾನ ಇದು ಅಂತ ಹೇಳಿ ಒಂದು ವಿಚಾರಕ್ಕೆ ಬಂದು, ಒಂದು ನಿಲುವಿಗೆ ಬಂದು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ನಾವು ಆಚರಣೆಗೆ ತರಬೇಕು. ತರೋದ್ರಲ್ಲಿ ತಪ್ಪುಗಳಿದ್ರೆ ತಪ್ಪು ಮಾಡದಿರೋ ಮನುಷ್ಯ ಯಾರು? ಅದಕ್ಕೆ ಹೇಳೋದು ಟು ಎರ್ ಇಸ್ ಹ್ಯೂಮನ್ ಟು ಫರ್ಗಿವ್ ಇಸ್ ಗಾಡ್ ಅಂತ ಹೇಳಿ, ಅದು ಡಿವೈನ್ ಅಂತ. ಡಿವೈನ್ ಅನ್ನುವುದು ನಮ್ಮನ್ನು ಕ್ಷಮಿಸ್ತದೆ ಅಂತ ಹೇಳ್ತಾ ನಾವು ತಪ್ಪು ಮಾಡುವುದಕ್ಕೆ ಸಿದ್ಧವಿರಬೇಕು. ಆದರೆ ಒಬ್ರು ಒಂದು ಮಾತು ಹೇಳ್ತಾರೆ, ನನ್ನ ಶಿಕ್ಷಕರೊಬ್ರಿಗೆ ಮಾತು ಹೇಳ್ತಿದ್ರು, ಮಗು ನೀವು ದಿನ ತಪ್ಪು ಮಾಡೋದ್ರೆ ಹೊಸ ತಪ್ಪು ಮಾಡು ಅಂತ. ಹಾಗೆ ನಾವು ಹೊಸ ತಪ್ಪನ್ನ ಬೇಕಾದ್ರೆ ಮಾಡ್ಬೋದು. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆ ಎದ್ದು ಮೈ ದಡುವಿಕೊಂಡು ಮುಂದಕ್ಕೆ ಹೋಗಬೇಕು. ಜೀವನದಲ್ಲಿ ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ತಪ್ಪನ್ನು ಸರಿಪಡಿಸ್ಕೋಬೇಕು. ತಪ್ಪು ಮಾಡದೆ ನಾನು ಕೆಲಸವನ್ನೇ ಮಾಡಲಿಲ್ಲ ಅನ್ನೋ ತಪ್ಪು, ತಪ್ಪು ಮಾಡೋಣ, ಆದರೆ ಆ ತಪ್ಪಿನಿಂದ ಪಾಠ ಕಲಿಯೋಣ. ಮತ್ತೆ ನಾವು ಬೇಜಾರು ಮಾಡ್ಕೊಳ್ಳದೆ, ಅವಮಾನ ಆಯಿತು ಅಂತ ಅನ್ಕೊಳ್ಳದೆ, ಮತ್ತೆ ಮೈ ಕೊಡುಕೊಂಡು ರಸ್ತೆಯಲ್ಲಿ ಬಿದ್ದರೆ ಹೇಗೆ ಮೈ ಕೊಡುಕೊಂಡು ಎದ್ದು ಹೋಗ್ತೀವೋ ಆ ರೀತಿ ಹೋಗೋಣ ಅನ್ನೋದನ್ನು ಡಿ ವಿ ಜಿ ಅವರಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಜೀವನದಲ್ಲಿ ಈ ತಪ್ಪು ಮಾಡುವುದು ಅನ್ನುವುದು, ಮನುಷ್ಯನ ಬುದ್ಧಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತೆ, ಅವನು ಸಾಹಸಿಯಾಗಿದ್ದಾನೆ, ಅವನು ಪ್ರಾಮಾಣಿಕನಾಗಿದ್ದಾನೆ, ಮತ್ತು ಹೊಸದಕ್ಕೆ ತೆರೆಕೊಂಡಿದ್ದಾನೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಾಂದರೆ ನಾನು ತುಂಬ ಪರ್ಫೆಕ್ಟ್ ಇದ್ದೀನಿ, ಯಾಕೆ ಪರ್ಫೆಕ್ಟ್ ಇದ್ದೀನಿ ಅಂದರೆ ನಾನು ಯಾವ ಕೆಲಸವನ್ನು ಶುರುವೇ ಮಾಡಿಲ್ಲ ಅಂದರೆ ಅದನ್ನು ಪರ್ಫೆಕ್ಷನ್ ಅಂತ ಕರೆಯಕ್ಕೆ ಬರೋದಿಲ್ಲ. ಮಾಡ್ತಾ ಮಾಡ್ತಾ ತಪ್ಪನ್ನು ಅದರ ಮೂಲಕವಾಗಿಯೇ ನಾವು ಬೆಳಿಬೇಕು. ಈ ತಪ್ಪನ್ನು ನಾವು ಮಾಡುತ್ತಾ ಅಥವಾ ಎಡುತ್ತಾ ಗಾಯ ಮಾಡ್ಕೊಳ್ತಾ ಪೆಟ್ಟು ಮಾಡ್ಕೊಳ್ತಾ ಅದರ ಮೂಲಕ ನಮ್ಮ ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ತೀವಲ್ಲ, ಅದರಿಂದ ನನಗೂ ಉಪಯೋಗ, ನನ್ನ ಕುಟುಂಬಕ್ಕೂ ಉಪಯೋಗ, ಸಮಾಜಕ್ಕೂ ಉಪಯೋಗ ಅನ್ನೋದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 9 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
4: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
4: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
4: ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು. ಗೀತಪಲ್ಲವ ಗೀತಪಲ್ಲವ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಜಾಕಿ ಚಿತ್ರದ ಗೀತೆ ಹಾಡಿದ್ದಾರೆ ಟಿಪ್ಪು.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದ ವಿಕ್ಟ್ರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಮೈಕಾ ಸಿಂಗ್ ಹಾಗೂ ಸಂಗೀತ. ಇನ್ನೀಗ ಕೇಳೋಣ ನಮ್ಮ ಮುಂದಿನ ಗೀತೆ. ಭರ್ಜರಿ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ಅನುರಾಧ ಭಟ್ ಅವರ ದನಿಯಲ್ಲಿದೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಅನಿರುದ್ಧ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಗುಮಿನೇನಿ ವಿಜಯ್ ಅವರು ಸಂಗೀತ ನೀಡಿರುವ ಭುವನಂ ಗಗನಂ ಚಿತ್ರದ ಗೀತೆ ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಪೃಥ್ವಿ ಭಟ್.

ಸಿಟ್ ಶ್ರೀರಾಮ್ ಅವರ ದನಿಯಲ್ಲಿ ಲವ್ 360 ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ.

0: ನಿನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ಗೀತ ಪಲ್ಲವ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಬೆಂಗಳೂರು. ಗಾನಗಂಗೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬರ್ಸ್ಮನ್ ಗೆ ದೂರು ನೀಡಿ.

0: ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಶ್ರೋತೃಗಳೇ, ಪ್ರಾಮಾಣಿಕತೆ, ನಿಷ್ಠೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾದ್ದು. ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ನಾವು ಪ್ರಾಮಾಣಿಕರಾಗಿದ್ದರೆ ಇಡೀ ಸಮಾಜ ಆರೋಗ್ಯವಾಗಿರುತ್ತೆ, ಅಭಿವೃದ್ಧಿನೂ ಆಗುತ್ತದೆ. ಅಲ್ಲದೆ ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಹೊಯ್ಸಳ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು ಬೇಲೂರು, ಹಳೆಬೀಡಿನ ಕಲೆ ಮತ್ತು ವಾಸ್ತುಶಿಲ್ಪ. ಹಾಗೆ ಅದಕ್ಕೆ ಕಾರಣಕರ್ತರಾದ ವಿಷ್ಣುವರ್ಧನ, ಸಾಮ್ರಾಜ್ಯ ರಾಜ ವಿಷ್ಣುವರ್ಧನ ಹಾಗೂ ಆತನ ಧರ್ಮ ಪತ್ನಿ ಶಾಂತಲಾದೇವಿ. ಈಕೆ ಕೇವಲ ಪತ್ನಿಯಾಗಷ್ಟೇ ಇರದೆ ಆಕೆ ತನ್ನ ಪತಿಗೆ ರಾಜ್ಯದ ಎಲ್ಲ ಕಾರ್ಯಗಳಲ್ಲೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸದಾ ಸಹಕಾರ ನೀಡ್ತಾನೆ ಇದ್ಲು. ಆಕೆ ನಾಟ್ಯರಾಣಿಯೂ ಹೌದು. ರಾಜ ಬಿಟ್ಟಿದೇವ ಸಾಮ್ರಾಜ್ಯ ರಕ್ಷಣೆ ಹಾಗೂ ವಿಸ್ತರಣೆಗೆ ಅಂತ ಹೇಳಿ ಯುದ್ಧಕ್ಕೆ ತೆರಳಿದಾಗ ಎಲ್ಲ ಇಡೀ ಸಾಮ್ರಾಜ್ಯದ ಹೊಣೆಗಾರಿಕೆಯನ್ನ ಶಾಂತಲೆಯೇ ನಿಭಾಯಿಸ್ತಾ ಇದ್ಲು. ಅದಕ್ಕೆ ಅವಳಿಗೆ ನೆರವು ನೀಡುತ್ತಿದ್ದುದು ಯುವರಾಜ ಕುಮಾರ ಉದಯಾದಿತ್ಯ. ಇದೇನಪ್ಪ ಪ್ರಾಮಾಣಿಕತೆ ಅಂತ ಹೇಳಿ ಹೊಯ್ಸಳ ಸಾಮ್ರಾಜ್ಯದ ಶಾಂತಲಾದೇವಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಂಡ್ರ? ಹೌದು, ಪ್ರಾಮಾಣಿಕತೆ ಹೇಗಿರಬೇಕು ಎಂಬುದಕ್ಕೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ನಡೆದಂತಹ ಒಂದು ಘಟನೆ ನಮಗೆ ಉತ್ತಮ ಉದಾಹರಣೆ ಆಗುತ್ತೆ. ಅದೇನು ಅಂತ ತಿಳಿಯೋಣ ಈ ಒಂದು ಗೀತೆಯ ನಂತರ. ಕೇಳೋಣ ಶರವೇಗದ ಸರದಾರ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಒಮ್ಮೆ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿ ಪ್ರಖ್ಯಾತಿಯನ್ನ ಕಂಡು ವಿಷ್ಣುವರ್ಧನನನ್ನು ಬಗ್ಗುಬಡಿಯಬೇಕೆಂಬ ದುರಾಲೋಚನೆಯಲ್ಲಿ ಚೋಳರಾಜನಾದ ಕುಲೋತ್ತುಂಗ ಆದಿಯಮ ಎಂಬುವನನ್ನ ಪ್ರತಿನಿಧಿಯಾಗಿ ಮಾಡಿ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಆಗ ರಾಜನು ಯುದ್ಧಕ್ಕೆ ಹೊರಟ. ಶಾಂತಲದೇ

ದೇವಿ ಇಡೀ ಸಾಮ್ರಾಜ್ಯದ ಉಸ್ತುವಾರಿಯನ್ನ ಹೊತ್ಕೊಂಡ್ಲು. ಉದಯಾದಿತ್ಯನ ಜೊತೆಗೂಡಿ ಶಾಂತಲೆಯು ವೇಷಮರಿಸಿಕೊಂಡು ತನ್ನ ಜನರ ಸ್ಥಿತಿಗತಿಗಳನ್ನ ನೋಡೋದಿಕ್ಕೆ ಅಂತ ಹಳ್ಳಿ ಹಳ್ಳಿಗೂ ಹೋಗ್ತಾ ಇದ್ಲು. ಅದು ಅವಳ ರೂಢಿ. ಹೀಗೆ ಈ ಸಂದರ್ಭದಲ್ಲೂ ಅವಳು ಗಂಡು ವೇಷ ಧರಿಸಿ ತನ್ನ ರಾಜ್ಯದ ದಕ್ಷಿಣ ವಿಭಾಗವನ್ನ ವೀಕ್ಷಿಸುವ ಸಲುವಾಗಿ ಬೆಳಗುಳ ಬಾಣಾವರ ನಾಡುಗಳನ್ನು ದಾಟಿ ಅದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬರ್ತಾರೆ. ಆ ಊರಿನ ಹೆಸರು ಬನದಮ್ಮನಹಳ್ಳಿ. ರಾಣಿ ಶಾಂತಲೆ ಹಾಗೂ ಉದಯಾದಿತ್ಯ ಬನದಮ್ಮನಹಳ್ಳಿಗೆ ಬಂದಾಗ ಆ ಊರಿನಲ್ಲಿರುವ ಬನಶಂಕರಿಯ ದೇವಾಲಯಕ್ಕೆ ಹೋಗಿ ದೇವಿಗೆ ಕೈಮುಗಿದು ಮುಂದಕ್ಕೆ ಪ್ರಯಾಣ ಮುಂದುವರಿಸೋಣ ಅಂತ ಅಂದ್ಕೊಳ್ಳೋ ಅಷ್ಟರೊಳಗೆ ಆ ದೇವಸ್ಥಾನದ ಮುಂದೆನೆ ಕಟ್ಟೆ ಮೇಲೆ ನೂರಾರು ಜನ ಸೇರಿ ಪಂಚಾಯಿತಿ ನಡೆಸ್ತಾ ಇದ್ದದ್ದು ಕಂಡುಬಂತು. ಕುತೂಹಲದಿಂದ ಅದೇನಂತ ನೋಡೋಣ ಅಂತ ಅಲ್ಲಿಯೇ ಮರೆಯಲ್ಲಿ ನಿಂತು ನೋಡಿದ್ರು. ಅಲ್ಲಿ ಯಾವುದೋ ಒಂದು ಹೊಸ ಬಗೆಯ ನ್ಯಾಯ ತೀರ್ಮಾನ ನಡೀತಾ ಇತ್ತು. ಅದನ್ನು ಕೇಳಿ ಶಾಂತಲೆಗೆ ಆಶ್ಚರ್ಯ ಹಾಗೂ ಹೆಮ್ಮೆ ಎರಡೂ ಆಯಿತು. ಅದೇನೆಂತ ತಿಳಿಯೋಣ ಈ ಗೀತೆಯ ನಂತರ. ಇನ್ನೀಗ ಕೇಳೋಣ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ರಥಸಪ್ತಮಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕೇತಮಲ್ಲ ನಾಯಕನ ಉಪಸ್ಥಿತಿಯಲ್ಲಿ ಪಂಚಾಯಿತಿ ನಡೀತಾ ಇತ್ತು. ವಿಷಯ ಏನಪ್ಪ ಅಂತಂದ್ರೆ, ಬೀರಣ್ಣ ಎಂಬುವನು ತನ್ನ ಯಾವುದೋ ಕಷ್ಟ ಪರಿಹಾರಕ್ಕಾಗಿ ತನ್ನ ಹೊಲದ ಒಂದಷ್ಟು ಭಾಗವನ್ನ ಈರಣ್ಣ ಎಂಬಾತನಿಗೆ 108 ಹೊನ್ನಿಗೆ 2 ವರ್ಷಗಳ ಹಿಂದೆ ಮಾರಾಟ ಮಾಡಿದ್ನಂತೆ. ಈಗ ಈರಣ್ಣ ಆ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದಾಗ ಆತನಿಗೆ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿದೆ. ಈರಣ್ಣ ಆ ಹೊನ್ನು ತುಂಬಿದ ಪಾತ್ರೆಯನ್ನ ಪೂಜೆ ಮಾಡಿ ನಂತರ ಅದನ್ನ ಬೀರಣ್ಣನ ಮನೆಗೆ ಕೊಂಡೊಯ್ದು, ತಕ್ಕಳಪ್ಪ, ಇದು ನೀನು ನನಗೆ ಮಾರಿದ ಹೊಲದಾಗೆ ಸಿಕ್ತು, ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಕ್ಕೋ ಅಂತ ಹೇಳ್ದ. ಅದಕ್ಕೆ ಬೀರಣ್ಣನ ಉತ್ತರ ಏನು ಅಂತ ತಿಳಿಬೇಕಾ ಶ್ರೋತೃಗಳೇ? ಹಾಗಾದ್ರೆ ಈ ಗೀತೆ ಕೇಳಿ ಆ ನಂತರ ತಿಳಿಯೋಣ.

0: ಶ್ರೋತೃಗಳೇ, ವೀರಣ್ಣನಿಗೆ ಸಿಕ್ಕ ಹೊನ್ನನ್ನ ಬೀರಣ್ಣನಿಗೆ ಕೊಡಕ್ ಬಂದ ಬೀರಣ್ಣ, ಅದು ನಂದಲ್ಲ ನಿಂದೆ ಅಂದ ಕೇತಮಲ್ಲ. ಸರಿ, ರಾಜ್ಯ ಬೊಕ್ಕಸಕ್ಕೆ ಸೇರ್ಲಿ ಅಂದ. ಮುಂದೆ ಏನಾಗತ್ತೆ ತಿಳಿಯೋಣ. ಈಗ ಜಾಹೀರಾತು. ಜಾಹೀರಾತಿನ ನಂತರ ಈರಣ್ಣ ಏನು ಹೇಳ್ದ ಅಂತೇಳಿ ತಿಳಿಯೋಣ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters, ಅಂದರೆ 612 kHz. ಸಮಯ 10:00. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 rupees ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು,

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ಒಂದ್ ನಿಮಿಷ, ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
6: ಮಳೆ ಬರಂಗಿದೆ, ನಡೀರಿ ಮನೆಗ್ ಹೋಗೋಣ.
7: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗ್ ಹೋಗೋಣ.
8: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
0: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
8: ಎತ್ತರದ ಸ್ಥಳಗಳಿಗೆ ಹೋಗುವುದು,
0: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
8: ಹಾಗೂ ಪ್ರಾಣಿಗಳನ್ನು ಮೇಯಲು ಬಿಡುವುದು ಅಪಾಯದ ಸಂಗತಿ.
0: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
8: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
9: ಆಕಾಶವಾಣಿ ಹವಾಮಾನ ವರದಿ.
8: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನು ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
0: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
10: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
11: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೋತೃಗಳೇ, ನಾವು ಈರಣ್ಣ ಮತ್ತು ಬೀರಣ್ಣನ ಒಂದು ಕಥೆಯನ್ನ ಕೇಳ್ತಾ ಇದ್ವಿ. ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆ ಇದು. ಈರಣ್ಣನ ಹೊಲದಲ್ಲಿ ಸಿಕ್ಕಂತಹ ಒಂದು ಕೊಪ್ಪರಿಗೆ ಹೊನ್ನನ್ನು ತೆಗೆದುಕೊಂಡು ಹೋಗಿ ಬೀರಣ್ಣನಿಗೆ ಕೊಟ್ಟಾಗ ಬೀರಣ್ಣ ಏನು ಮಾಡ್ದ ಗೊತ್ತಾ? ಈರಣ್ಣನ ಮಾತಿಗೆ ಸೂತಾರಾಮ್ ಒಪ್ಪಲಿಲ್ವಂತೆ. ಇದನ್ನು ಕೇತಮಲ್ಲ ನಾಯಕನ ಮುಂದೆ ಪಂಚಾಯಿತಿಯಲ್ಲಿ ಕೊಪ್ಪರಿಗೆ ಚಿನ್ನ ತೋರಿಸಿ ಈರಣ್ಣ ಹೇಳಿದಾಗ ಕೇತಮಲ್ಲ, ನಿಂದಲ್ವೇ ಬೀರಣ್ಣ ಅಂತ ಕೇತಮಲ್ಲನೂ ಕೂಡ ಕೇಳ್ತಾನೆ. ಆಗ ಹೌದು ಗೌಡಪ್ಪ, ಹೊಲ ಮಾರಿದ ಮ್ಯಾಗೆ ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮ್ಯಾಲೆ ನನಗೇನೈತೆ ಹಕ್ಕು? ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂದೇ ಅಲ್ವೇ ಅಂತ ಹೇಳ್ತಾನೆ. ಅದಕ್ಕೆ ಬೀರಣ್ಣ ಏನು ಹೇಳ್ತಾನೆ ಗೊತ್ತಾ? ಆದರೆ ಇಲ್ಲಿ ಬೀರಣ್ಣನ ಮಾತನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಹೌದಲ್ವಾ ಬಂಧುಗಳೇ, ಈ ಕಾಲದಲ್ಲಾಗಿದ್ದರೆ ಕೇಳೋಕ್ಕೂ ಬರ್ತಿರ್ಲಿಲ್ಲೋ ಏನೋ. ಆದರೆ ಈರಣ್ಣ ಏನಂತಾನೆ ಗೊತ್ತಾ? ಬೀರಣ್ಣನ ಮಾತನ್ನು ನಾನು ಒಪ್ಪಲ್ಲಪ್ಪ ಗೌಡಪ್ಪ, ಯಾಕಂದರೆ

ಮಾತನ್ನ ಹೇಳ್ತಾನೆ. ಅವನು ತಗೊಳ್ಳ ಹಾಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಅಂದುಬಿಟ್ಟ ಈರಣ್ಣ. ಇದಕ್ಕೆ ಊರಿನ ಗೌಡ ಕೇತಮಲ್ಲ ಏನ್ ತೀರ್ಪು ಕೊಡ್ತಾನೆ ತಿಳಿಯೋಣ ಈ ಗೀತೆಯ ನಂತರ. ಒಲವು ಮೂಡಿದಾಗ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈರಣ್ಣ ಮತ್ತು ಬೀರಣ್ಣ ಇಬ್ರೂ ನಂದಲ್ಲ ನಂದಲ್ಲ ಅಂತ ಹೇಳಿದ ಮಾತಿಗೆ ಕೊನೆಗೆ ಕೇತಮಲ್ಲ ನಾಯಕ, ಹೋಗ್ಲಿ ಬಿಡಿ, ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಾನೆ ಸೇರ್ಲಿ ಎಂದುಬಿಟ್ಟ. ಈ ಮಾತುಗಳನ್ನೆಲ್ಲ ಮರೆಯಲ್ಲಿ ಕೇಳ್ತಾ ನಿಂತಿದ್ದ ರಾಣಿ ಶಾಂತಲಾದೇವಿ ತಕ್ಷಣ ಮುಂದೆ ಬಂದು ಕುಡಿದು ಕುಡಿದು ಎಂದು ಹೇಳ್ತಾಳೆ. ತಕ್ಷಣ ಎಲ್ಲರೂ, ಯಾರಿವರು, ಎಲ್ಲಿಂದ ಬಂದರು, ಯಾರು ಹೊಸಬ್ರಿದ್ದಂಗಿದ್ದಾರಲ್ಲ ಅಂತೇಳಿ ಆಶ್ಚರ್ಯದಿಂದ ಅವರ ಕಡೆಗೆ ನೋಡಿದ್ರು. ಗಂಡುಡುಗೆಯಲ್ಲಿದ್ದಂತಹ ಶಾಂತಲೆಯನ್ನ ಅವರು ಗಂಡಸೆಂದೇ ಭಾವಿಸಿದ್ರು. ಕೇತಮಲ್ಲ ಹೇಳ್ತಾನೆ, ನೀವು ಯಾರೇ ಆಗಿರಿ, ಆದರೆ ನೀವು ರಾಜ್ಯದ ಬೊಕ್ಕಸಕ್ಕೆ ಈ ಹೊನ್ನು ಸೇರಬಾರದು ಅಂದಿರಲ್ಲ, ಯಾಕೆ ಎಂದು ಕೇಳಿದ್ದಕ್ಕೆ ಶಾಂತಲೆಯು, ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲವೂ ಅಲ್ಲ, ಇದು ಪ್ರಜೆಗಳ ಬೆವರಿನ ಫಲ ಅಂತ ಹೇಳ್ತಾಳೆ. ಅದಕ್ಕೆ ಕೇತಮಲ್ಲ, ಹೌದು, ಇದು ಪ್ರಜೆಗಳದ್ದೇ, ಹಾಗಾದರೆ ಪ್ರಜೆಗಳು ಯಾರವರು, ಯಾರಿಗೆ ಸೇರಿದವರು ಅಂತ ಅಂದಾಗ ಶಾಂತಲೆಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಗ ಕೇತಮಲ್ಲನೇ ಮುಂದುವರೆದು, ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ವಾ, ಏನಪ್ಪ ಮಕ್ಕಳ ದುಡಿಮೆ ತಂದೆಯವರಿಗೆ ಸೇರಬೇಕು ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಲಾದೇವಿ ಮುಂದುವರೆದು ಏನು ಹೇಳ್ತಾಳೆ ಕೇಳೋಣ ಈ ಗೀತೆಯ ನಂತರ. ಇನ್ನೀಗ ಕೇಳೋಣ ಚಿಕ್ಕ ಯಜಮಾನ್ರು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಶಾಂತಲೆ, ಆಯ್ತು ಬಿಡಿ, ನಿಮ್ಮೂರಿನ ಏಳಿಗೆಗಾಗಿನೇ ಈ ಹೊನ್ನನ್ನ ಬಳಸ್ಕೊಳ್ಳೋದು ಸೂಕ್ತ ಅಲ್ವೇ ಅಂತ ಅಂತಾಳೆ. ಆಗ ಕೇತಮಲ್ಲ, ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ, ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರೋವಾಗ ನಮಗೆ ಹಣಕ್ಕೆ ಕೊರತೆಯೇ, ನಮ್ಮೂರಿಗೆ ಇದು ಯಾವುದೂ ಬೇಡ, ಅವಶ್ಯಕತೆ ಬಿದ್ದರೆ ನಾವೇ ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದೀವಿ, ನಮ್ಮೂರಿಗೆ ಏನು ಬೇಕೋ ಅದನ್ನು ನಾವೇ ಮಾಡ್ಕೋತೀವಿ, ಇದು ನಮ್ಮ ದೊರೆ ಹಣ ಧರೆಯ ಕ್ಷೇಮಕ್ಕೆ ಮೀಸಲಾಗಿರಲಿ ಅಂತ ಹೇಳ್ತಾನೆ. ಕೇತಮಲ್ಲನ ಮಾತು ಕೇಳಿ ಶಾಂತಲೆಗೆ ಹೃದಯ ತುಂಬಿ ಬರುತ್ತೆ. ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದಂತಹ ರಾಜ ಅದೆಷ್ಟು ಭಾಗ್ಯವಂತನೋ ಅಂತಾಳೆ. ಆಗ ಕೇತಮಲ್ಲ, ಇರಬಹುದು, ಅಂಥ ರಾಜ ರಾಣಿಯರನ್ನ ಪಡೆದ ನಾವೂ ಕೂಡ ಪುಣ್ಯವಂತರು ಅಂತ ಹೇಳ್ತಾನೆ. ಈ ಮಾತು ಕೇಳಿ ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವೂ ಪುಣ್ಯವಂತರು ಅಂತ ಹೇಳ್ತಾ ಮುಂದೆ ಬಂದ ಉದಯಾದಿತ್ಯ. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಆಗ ಉದಯಾದಿತ್ಯ, ಅಣ್ಣಗಳಿರ, ಇವರು ಯಾರಂತ ತಿಳ್ಕೊಂಡಿದ್ದೀರಾ? ಇವರೇ ನಿಮ್ಮ ನಮ್ಮ ಭಾಗ್ಯದೇವತೆ ಶಾಂತಲಾದೇವಿಯವರು, ಗಂಡುಡುಗೆಯಲ್ಲಿ ಇದ್ದಿದ್ರಿಂದ ನಿಮಗೆ ತಿಳಿಲಿಲ್ಲ ಅಂತ ಹೇಳಿ ಶಾಂತಲೆಯ ತಲೆಯ ಮೇಲಿದ್ದಂತಹ ಮುಂಡಾಸನ್ನ ತೆಗೆದ. ಶಾಂತಲೆ ಅಂಟಿಸಿಕೊಂಡಿದ್ದಂತಹ ಮೀಸೆಯನ್ನ ತೆಗೆದು ನಿಂತ್ಕೊಂಡ್ಲು. ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಲು ಅನ್ನೋ ರೀತಿಯಲ್ಲಿ ಆಯ್ತು. ನ್ಯಾಯ ಏನಾಯ್ತು ತಿಳಿಯೋಣ ಈ ಗೀತೆಯ ನಂತರ.

0: ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಊರಿನವರ ಆಸೆಯಂತೆ ಶಾಂತಲೆ ಆ ಹೊನ್ನನ್ನ ಸ್ವೀಕಾರ ಮಾಡ್ತಾಳೆ. ಆದರೆ ಒಂದು ಮಾತು ಹೇಳ್ತಾಳೆ, ಅಣ್ಣಂದ್ರ ತಾಯಂದ್ರೆ ಇದೋ ಈ ಹೊನ್ನು ದೈವದ್ದು, ದೈವ ಕಾರ್ಯಕ್ಕೆ ವಿನಿಯೋಗವಾಗಲಿ. ನನಗೆ ಬಹಳ ದಿನದಿಂದಲೂ ಒಂದು ಆಸೆ ಇದೆ, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಾಪುರಿಯ ಚೆನ್ನಕೇಶ್ವರ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನನ್ನ ವಿನಿಯೋಗ ಮಾಡೋಣ. ಆದರೆ ಒಂದು ಮಾತು, ಕೇತಮಲ್ಲ ನಾಯಕರು ನಮಗೆಲ್ಲ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವಂತಹ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲೇ ನಿರ್ಮಾಣವಾಗಲಿ, ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಎಂಬಂತಹ ಮಾತನ್ನು ಹೇಳ್ತಾಳೆ. ಕೇತಮಲ್ಲ ನಾಯಕರು ಅವರ ಮಾತಿಗೆ ಏನೋ ಹೇಳಕ್ಕೆ ಹೊರಡ್ತಾರೆ, ಆದರೆ ಜನ ಅವರ ಬಾಯನ್ನು ಮುಚ್ಚಿಸ್ತಾರೆ, ಜನ ಬಿಡೋದಿಲ್ಲ. ಆಗಲೇ ಆಗಲಿ ತಾಯಿ ಅಂತೇಳಿ ಎಲ್ಲ ಜನ ಒಕ್ಕರಲಿನಿಂದ ಶಾಂತಲಾ ದೇವಿಯ ಮಾತನ್ನು ಒಪ್ಕೋತಾರೆ. ಶ್ರೋತೃಗಳೇ, ಎಂತಹ ನಿಷ್ಠೆ ಪ್ರಾಮಾಣಿಕತೆಯನ್ನು ನಾವು ಈ ಘಟನೆಯಲ್ಲಿ ಕಾಣಬಹುದು. ಹೊಲ ಕೊಂಡುಕೊಂಡಂತಹ ಈರಣ್ಣ ಬೀರಣ್ಣನಿಗೆ ಸೇರಬೇಕು ಅಂತ ಅಂದರೆ, ಬೀರಣ್ಣ ಮಾರಿದ ಮೇಲೆ ಅದರ ಮೇಲೆ ನನಗೆ ಹಕ್ಕಿಲ್ಲ, ಅದು ಈರಣ್ಣಂದೇ ಅಂತಾನೆ. ಇದನ್ನೆಲ್ಲ ಕೇಳಿದಂತಹ ಕೇತಮಲ್ಲ, ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು, ಅದು ನಮ್ಮ ರಾಜರದ್ದು ಅಂತ ಅಂದರೆ, ರಾಣಿ ಶಾಂತಲೆ ಅದು ಪ್ರಜೆಗಳ ಬೆವರಿನ ಫಲ ಅಂತ ಹೇಳ್ತಾಳೆ. ಕೊನೆಗೆ ರಾಜ್ಯದ ಶಿಲ್ಪಕಲೆಯ ವೈಭವಕ್ಕೆ ಅದನ್ನು ಬಳಸಲಾಗುತ್ತೆ, ಎಲ್ಲರಿಗೂ ಸೇರುವಂತಾಗತ್ತೆ. ಅಂದಿನ ವೇಲಾಪುರಿ ಇಂದಿನ ಬೇಲೂರು, ಅಂದಿನ ಅವರ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ ಇಂದಿನ ಹಳೇಬೀಡು. ಪ್ರಾಮಾಣಿಕತೆ, ನಿಷ್ಠೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಅಂದು ಪ್ರಜೆಗಳಿಗೆ ಸಾಮ್ರಾಜ್ಯ ಮತ್ತು ರಾಜ ರಾಣಿಯರೇ ಸರ್ವಸ್ವವಾದರೆ, ಅವರ ಮಾತೆ ಅಂತಿಮವಾದರೆ, ಇಂದು ಕೂಡ ನಾವು ಪ್ರಜಾಪ್ರಭುತ್ವದ ಒಂದು ನೀತಿಯಲ್ಲಿ ಬದುಕ್ತಾ ಇದ್ದೀವಿ. ಸರ್ಕಾರ, ಭಾರತ ಸರ್ಕಾರ ನಮಗೆಲ್ಲ ಒಂದು ರೀತಿಯಲ್ಲಿ ರಾಜನಿದ್ದಂತೆ. ನಮಗೆ ನಮ್ಮ ನಾಡಿನಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಸತ್ಯ ಧರ್ಮ ನೀತಿ ಅಂತೇಳಿ ನಾವು ಬದುಕನ್ನು ರೂಢಿಸ್ಕೊಂಡು ಮುಂದೆ ಸಾಗ್ತಾ ಹೋದರೆ, ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಬೆನ್ನೆಲುಬಾಗಿ ನಿಂತಂತಾಗತ್ತೆ. ಸರ್ಕಾರಿ ಕೆಲಸ ದೇವರ ಕೆಲಸ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಆ ಪ್ರಾಮಾಣಿಕತೆಯನ್ನು ಬರೀ ನಾವು ಜೀವನದಲ್ಲಿ ಎಲ್ಲ ಕಡೆಯಲ್ಲಿ ರೂಢಿಸ್ಕೊಂಡಾಗ ಮಾತ್ರ ನಮ್ಮ ಇಡೀ ಸಮಾಜ ಆರೋಗ್ಯವಂತವಾಗುತ್ತೆ, ಆರೋಗ್ಯಯುತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇಂತಹ ಆರೋಗ್ಯಯುತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲ ಕೈಗೂಡಿಸೋಣ, ನಾವೆಲ್ಲ ಒಟ್ಟಿಗೆ ನಿಲ್ಲೋಣ ಅಂತ ಹೇಳ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಗಾನಗಂಗೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಸುನಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಏಕ್ ದ್ವಿಜೆ ಕೇಲಿಯೇ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತವಿದೆ.

ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ದನಿಯಲ್ಲಿ ಯಾದೋಂಕಿ ಬಾರಾತ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನ್ಪಡ್ ಚಿತ್ರದ ಗೀತೆ, ರಾಜಾ ಮೆಹ್ಡಾಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತವಿದೆ.

ಹಸರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತವಿರುವ ಬ್ರಹ್ಮಚಾರಿ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರ ದನಿಯಲ್ಲಿ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅಜನಬಿ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸ್ವರ ಸಂಯೋಜನೆ.

ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನಾಮಿಕಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಆನಂದ್ ಭಕ್ಷಿ ಅವರ ಗೀತ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಇದರೊಂದಿಗೆ ನಮ್ಮ ಇಂದಿನ ಸುನಹರೇ ಪಲ್ ಕಾರ್ಯಕ್ರಮ ಮುಕ್ತಾಯವಾಯಿತು.

ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ. ಆಕಾಶವಾಣಿ ಬೆಂಗಳೂರು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರು ಸಂಗೀತ ನೀಡಿರುವ ಅಜ್ಞಾತವಾಸ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ದನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ವಾಣಿ ಜಯರಾಮ್ ಅವರ ದನಿಯಲ್ಲಿ ದೇವತೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂಎಸ್ ವಿಶ್ವನಾಥನ್ ಅವರ ಸ್ವರ ಸಂಯೋಜನೆ ಇದೆ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸ್ವರ ಸಂಯೋಜನೆ ಇರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಜಿಎಸ್ ಶಿವರುದ್ರಪ್ಪನವರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿರುವ ಮಾನಸ ಸರೋವರ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಬಡವರ ಬಂಧು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪರೋಪಕಾರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 11:30 ಆಗಲಿದೆ. ಇನ್ನು ಮುಂದೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿಯಿಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ 2,821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ನಲ್ಲಿ ನಡೆಯುತ್ತಿರತಕ್ಕಂಥ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾವೆ. ಸುಮಾರು 18 ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275 ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚೆ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾ ಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ. ಎಲ್ಲವೂ ಕಲುಷಿತವಾಗಿರ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ. ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂತ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆಯ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
3: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನು ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ.

0: ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು? ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ. ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರ್ಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಹೊಂದಿದೆ ಓಜ. ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತೀವಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವ ಗುಣ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೆ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕಾ? ಆಹಾರ ಮುಖ್ಯ, ಇವುಗಳೆಲ್ಲ ಸಾರ. ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೋ ಫಾರ್ ಆಲ್ ದೀಸ್ ಹೆಲ್ತ್ ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
1: ನೀವು ಹೇಳ್ತಕ್ಕಂತ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂಥ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂಥ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
0: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟರು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳೇನಿದೆ, ಅದು ಕಾಯಿಪಲ್ಲೆ ಇರಬಹುದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಲೆ ಇದೆ, ಮಧುರ ರಸ ಹಣ್ಣುಗಳಿದೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೇ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ. ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ರೋ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು ಅವನರಿಯುವುದಲ್ಲೇ ಜಾಣ. ಅದೆಲ್ಲ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ನಿನ್ನ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹನೆ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ ಈ ಫಾಸ್ಟ್ ಫುಡ್ ಡ್ರಿಂಕ್ಸ್ ನಮ್ಮಲ್ಲಿ ಹೇಳಿಲ್ಲೇನು, ಪಾನಕಗಳನ್ನ ಆಹಾರ ಲೇಹಗಳನ್ನು ಹೇಳಿಲ್ಲೇನು, ಗುಳಂಬ ಅಂತೆ ಈಗ ನೋಡಿ ಮಾವಿನಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ. ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ, ನಮ್ಮ ಮಕ್ಕಳಿಗೆ ನಮ್ದು. ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು ಏನ ಹಳೆ ಅಜ್ಜಿದು ಮರ ಆಲದ ಮರಕ್ಕೆ ಏನ್ ನೆಣ ಹಾಕೋತಿ ಅಂತ, ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಮಚಿಗರು, ಊಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವೇನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ, ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲ ಲವಣ ರಸದ ಎಲ್ಲ

0: ಆಹಾರಗಳು ಕೂಡ ಸಾತ್ವಿಕವೇ, ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ, ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ, ಅದು ಸಾತ್ವಿಕ. ಏನೋ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ ಒಂದು, ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು, ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನು ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತಹ ಅತಿಥಿಗಳು, ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ, ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್, ಎಷ್ಟು ನೋಡಿ ಗುಣಗಳನ್ನು ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು, ಒಬ್ಬನು ಯಾರು ತಪ್ಪು ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು ಆತನ ಸೇವಿಸುವನು, ಇವನು ಭವತ್ಯ ರೋಗ, ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲು ತುಂಬಾ ಅದ್ಭುತ ಮೇಡಮ್. ಮೇಡಮ್, ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ,
0: ಹೌದು,
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು?
0: ದೋಷ ಸಾಮ್ಯಂ ಅರೋಗತಃ, ರೋಗಸ್ಥ ರೋಗ ಬರಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತು ಇವುಗಳು ಮತ್ತು ಪಂಚಮಹಾಭೂತಗಳು, ಪಂಚ ನಮ್ದೆಲ್ಲ ಅಗ್ನಿಗಳು, 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಟೇಲಿರುವ ಅಗ್ನಿ, ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್, ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು, ಇಂದ್ರಿಯಗಳು, ಇಂದ್ರಿಯಗಳಲ್ಲಿರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದೀನಿ, ಅದರಲ್ಲೂ ಬೆಳಗ್ಗೆ. ಈಗ ನೋಡಿ, ಕೆಲವರಿಗೆ ಬೆಳಗ್ಗೆ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರ್ಯ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದು ಸೂತ್ರಸ್ಥಾನ ಅಂತ. ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನ ಹೇಳ್ತಾರೆ, ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ, ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ, ನನ್ನ ಪ್ರಕೃತಿಗೆ. ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ? ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ, ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರು ಸಾತ್ವಿಕ ಆಹಾರ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ, ಹೌದು, ನನ್ನ ದೋಷ ಯಾವುದು? ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು ಕಾಲಕ್ಕೂಸರ. ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ, ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತಜ ಆಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನು. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹ ಉಪ್ಪು ತುಪ್ಪ ಚೆನ್ನಾಗಿರೋದು, ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು. ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿಯಾದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂಥರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀವಿ ಡಾಕ್ಟರ್ ಆದಾಗ, ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನನ್ನ ಕಫ ಅದಪ್ಪ ನಾನು ತಿನ್ನೋದಿಲ್ಲ, ನಾನು ಇದು ಹೇಳ್ತಾರೆ, ಅಯ್ಯೋ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ.

0: ಗೊತ್ತಾಗೋಗಿರ್ ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಸ್ಥಳ ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಪುಹುಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕುತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗ್ ಕಲಿಸುತ್ತೆ, ಹಾಗೆ ನಾನು
1: ಇರ್ಬೇಕು
0: ಖಂಡಿತ. ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಎಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ. ನೀವು ಆಯುರ್ವೇದದಲ್ಲಿ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಎಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಎಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ, ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ಆಯುರ್ವೇದ ಹೇಳಿರೋದು ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ, ಬೇಡ ಅಲ್ಲ. ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚನ್ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿಯೇ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯಾ ಕಷಾಯ, ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಏನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ. ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ, ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂಥದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದೆ. ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ. ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದೆಲ್ಲ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು. ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲ ರಸ, ಪಾಚಕ ಅಗ್ನಿ, ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು?
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ ಇನ್ನೊಂದು, ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ, ಹೀಗಿಸ್ಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ. ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ, ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು. ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು ಹೇಳಿದಿವಲ್ಲ. ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ, ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲ್ಗಂತಾರೆ. ಒಳ್ಳೆ ಜೀವನ ಆಹಾರ ಪದ್ಧತಿ, ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು, ಜೀರ್ಣ ಆಗ್ಲಿಕ್ಕೆ ಅದು ನಾವ್ ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದೇಂತ ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆಯಾದ್ರೂ 100 ಹೆಜ್ಜೆಯಾದ್ರೂ ನಡೀರಿ. ಹಾಗಾಗಿ ಅದನ್ನ ಏನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀರ್ಣಶಕ್ತಿ, ಒಂದ್ ಸ್ವಲ್ಪ ಜೀರ್ಣ ಶುರು ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ 1-2 hours ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು ನೋಡಿ 7 ಗಂಟೆಗೆ ಊಟ ಮಾಡಿ ಬಿಡ್ತಾರೆ, ಒಂದು 2 ಗಂಟೆ ನಂತರ ಒಂದು ಹಾಲು ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನ ಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಅದನ್ನೇ ಹೇಳಿರೋದು. ಆಯುಷ್ಯ ಅಂದ್ರಿ ನೀವು, 1000 ವರ್ಷ ತೋರಿಸಿದ್ರು. ಆದ್ರೆ ಇವತ್ತು ಮನುಷ್ಯನ ಆಯುಷ್ಯ ಇದೇ ಕಾರಣಕ್ಕಾಗಿ, ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ? ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು, ನಾವು ಹೇಳೋದಿಲ್ಲ ಮದ್ಯ ಬಿಟ್ಬಿಡಿ ದೂರ ಉಂಟು, ಬೇರೆ ಬೇರೆ ಪಾನೀಯಗಳು ನಾವು ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರು ಮಾಡಿ ವರ್ಷಾನುಗಟ್ಟಲೆ ಇಟ್ಕೋತಿದ್ರು, ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವು ಅಂದ್ರೆ ಪಿತ್ತ ಮತ್ತು ಎಸಿಡಿಟಿ ಇದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು, ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನು ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನಾ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ, ಬರ್ಗರು, ನಾನ್ವೆಜ್ ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
0: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ, ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗೆ ಬೆಳೆಸಿದ್ರು. ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, ಒಂದು ಗಂಟೆ ಎರಡು ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು, ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಸಲೇಬೇಡ, ವೈದ್ಯರನ್ನ ಕಾಣಲೇಬೇಡ ಸರ್ವಜ್ಞ. ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, ನಾಲ್ಕು ದಿನಕ್ಕಾಗುವಷ್ಟು ಫ್ರಿಜ್ಜಲ್ಲಿ ಇಟ್ಟುಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ ಬಿಟ್ರಲ್ಲ ನಮ್ಗೆ, ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣ್ಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಯಂದ್ರು ನೆನ್ಪು ಮಾಡ್ಕೋಬೇಕು. ನಾವು ಮಕ್ಕಳು ಬರ್ತಾರಂದ್ರೆ ಬಿಸಿ ಬಿಸಿ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ, ಮಂಕುತಿಮ್ಮ ಆಗಲಿ, ಮಂಕುತಿಮ್ಮ ಕಗ್ಗಲಿ ಆಹಾರದ್ದೇ ಬೇಕಾದ ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಲಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಸುಲಭ ಏನು, ಸುಖವಾಗಿರಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನು ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನು ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು ನಮ್ಮ ಜನ. ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ, ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ, ಏನ್ ಪುರುಷಾರ್ಥ ಕೊಟ್ಟಿದೀವ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆಯನ್ನು ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನು ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು ಇವತ್ತು ವ್ಯಕ್ತಿಗಳು. ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ, ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಅವರು ಆರೋಗ್ಯವಂತನಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ, ಎಲ್ಲ ಆಯುರ್ವೇದ ವೈದ್ಯರು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನೋಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ, ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ಹಿರಿಯರು ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರಾಗ್ತೀವಿ ಅನ್ನುವಂಥ ಮಾತು ವೈದ್ಯರೆಲ್ಲ ಹೇಳ್ತಾರೆ. ಈ ಸಿರಿಧಾನ್ಯ ಬಗ್ಗೆ ಏನು ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಸೋನಾಮಸರಿ. ಹಾಗಾಗಿ ಭಗವಂತ ಹೇಳಿದಾನೆ, ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ ಧಾನ್ಯಗಳು ಸಹಜೀವನ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನು ಏನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ, ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು. ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ

0: ಈ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು. ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ, ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ ನಾನು ಯಾವ್ದು ಯಾವುದು ಕೂಡ ಅಷ್ಟೇ. ಅತಿ ಸೇವನೆ ವರ್ಜ್ಯ, ತಿನ್ನೋದಿಂದ ಬಂದಿದೆ ಅನ್ಕೊಳ್ಬೇಡಿ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರು ಬಿ ಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, ಬಿ ಪಿ, ಶುಗರು ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನು ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ, ಅದನ್ನು ನಾವು ಫಾಲೋಅಪ್ ಮಾಡಿದರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
2: ನಮಸ್ಕಾರ. ವನಿಲಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಆಗಸ್ಟ್ 8 ಬಿಎಲ್ಒಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆ ನೀಡಿ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳ ಪ್ರಕಟಣೆ.
1: Mysore sandal
2: nodu ide nan favorite soap mysore sandal confidence koduva ekaika sabunu mysore sandal soap
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ.

0: ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಎಸ್ ಗಂಗೋತ್ರಿ ಅವರು. ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
5: ನಮಸ್ಕಾರ.
4: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಈ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂಥ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನು ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟರ್?
5: ಆ್ಯಕ್ಚುಲಿ ನಾವು ಪ್ರೆಗ್ನೆನ್ಸಿನ 2 types ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್. ಏಜ್ ಆಫ್ ದ ಮದರ್ ಮೋರ್ ದೆನ್ 35 ಇದ್ರೆ, ಇಲ್ಲ ಅವ್ರದ್ದು ತೂಕ. ತೂಕನ ಯೂಶಲಿ ನಾವು BMI ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 30 kg/m² ಜಾಸ್ತಿ ಇದ್ರೆ, ಇಲ್ಲ ಅವರದ್ದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಏನಾದರೂ BP ಇದೆ, ಶುಗರ್ ಇದೆ, ಇಲ್ಲ ಸರ್ಜರಿ ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ, ಇಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಅವರಿಗೆ BP ಇದೆ, ಶುಗರ್ ಇದೆ ಅಂತಂತಂದರೆ ಅವ್ರನ್ನ ನಾವು ಯೂಶ್ವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ಪ್ರೆಗ್ನೆನ್ಸಿ ಯಾವ ರೀತಿಯಿಂದ ಆಗಿದೆ, ನ್ಯಾಚುರಲ್ ಕನ್ಸೆಪ್ಷನಾ, ಇಲ್ಲ ಏನಾದರೂ ಟೆಸ್ಟ್ಯೂ ಬೇಬಿಯಿಂದ ಕನ್ಸೀವ್ ಆಗಿದ್ರ, ಟೆಸ್ಟ್ಯೂ ಬೇಬಿ ಪೇಷಂಟ್ಸ್ನೆಲ್ಲ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿದ್ದಾಗೆ, ಅಂದರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದರೂ BP ಪೇಷಂಟ್ ಇದ್ರೂ ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದರೆ ನಮ್ಮದು ಫಾಕ್ಸಿ ಕಡೆಯಿಂದನೇ ಜಸ್ಟ್ ಒಸು ಸ್ಕೋರ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪ್ರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕಪ್ಸ್ ಆಗಲಿ, ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ಡ್ ಆಸ್ ಹೈ ರಿಸ್ಕ್.
4: ಡಾಕ್ಟರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತ ಹೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ

0: ಮತ್ತು ಇದರ ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಿ ಡಾಕ್ಟರ್?
1: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದನ್ನ ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ಮುಗಿದಿದೆ. ಅಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ ಅಂದ್ರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದೋ ಮೂಲಕನೂ ಕನ್ಸೀವ್ ಆಗಿಲ್ಲ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕನ್ಸೀವ್ ಆಗಿಲ್ಲ ಅಂದ್ರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಇನ್ನ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಹೆಚ್ಚೆಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತು ಇತ್ತೀಚಿನ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ. ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆಯಾಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಪ್ಲಾನ್ ಮಾಡ್ಕೋಬೋದಾ ಅಂತ. ಸೊ ಅದು ಅವ್ರ ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ. ಸೊ ಆ ಕಾರಣಕ್ಕೆ ಅವರು ಹೈರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿಯನ್ನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್? ಇಂಥದೊಂದು ಪ್ರೆಗ್ನೆನ್ಸಿಯನ್ನ ಒಬ್ಬ ಮಹಿಳೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ?
1: ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡ್ಬೋದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈ ರಿಸ್ಕ್ ಅಂತ ತಗೋತೀವಿ. ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನ ಮೇಜರ್ ವೆರಿ ಹೈ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
0: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದೊಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
1: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ, ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟಾಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ. ಏನೂ ಕೆಲಸ ಇಲ್ಲ ಅಂತಂದ್ರೂ ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡುವೆ ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ. ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
0: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ ಎರಡು ವ್ಯತ್ಯಾಸಗಳನ್ನು ತಾವು ಅರಿತಿದ್ದೀರಿ, ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ, ಸಾಮಾನ್ಯ ಜೀವನ ಶೈಲಿ?
1: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸು ನಿದ್ದೆ ಕಂಪಲ್ಸರಿ, ಪ್ಲಸ್ ಸ್ಟ್ರೆಸ್. ಎಷ್ಟೇ ಇದ್ರೂ ಏನೇ ಇದ್ರೂ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೋದು ಅಂದರೆ, ನಿಮಗೆ ಏನಾದರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ, ಇಲ್ಲ ನಿಮ್ಮ ತಂದೆ ತಾಯಿಗೋ, ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಾಗದಿಲ್ಲ. ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್, ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ಸು ಇರ್ಬೋದು, ಪರ್ಸ್ನಲ್ ಸ್ಟ್ರೆಸ್ಸು ಇರ್ಬೋದು, ಬಟ್ ಮೇನ್ ಥಿಂಗ್ ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತೀರೋ ಆ ಸ್ಟ್ರೆಸ್, ಇಲ್ಲ ಯಾರೋ ಒಬ್ರು ಸಲಹೆ ಕೊಟ್ಟ ಮೇಲೆ ಆ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ. ಮತ್ತು ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್, ಫಾಸ್ಟ್ ಫುಡ್ ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸು, ವೆಜಿಟೇಬಲ್ಸು ತಿಂದಾಗ ಏನಾಗುತ್ತೆ, ಮತ್ತು ಪೌಷ್ಟಿಕ ಆಹಾರ ಅಂದರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ, ನಿಮ್ಮದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊತಾ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸು ನಿದ್ದೆಗಳ ಮಿನಿಮಮ್ 6 ಅವರ್ಸ್ ಸ್ಲೀಪ್, 6 ಅವರ್ಸ್ ಗುಡ್ ಸ್ಲೀಪ್ನ ವಿ ಸಜೆಸ್ಟ್. ಮತ್ತು ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದರೆ ಅರ್ಲಿ ಸೈನ್ಸ್ ಏನಾದರೂ ಇದ್ದರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೊಡಬಹುದು.
0: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರು ಕೂಡ ದುಡಿಲೇಬೇಕಾದಂಥ ಪರಿಸ್ಥಿತಿ ಇದೆ. ಇಂಥೊಂದು ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗನ್ನು ಅರ್ಲಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದರೂ ಬೇಡ ಅಂತೇಳಿ. ಇಂಥವರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾಗೋ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
1: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 ಇಯರ್ಸ್ ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರು ಒಂದ್ಸತಿ ವರ್ಕ್ ಹೋದ್ರು ಅಂದಮೇಲೆ ಸ್ಟ್ರೆಸ್ ಫ್ಯಾಕ್ಟರು ಆ್ಯಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್ ಮಗುನ ಯಾವಾಗ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ನ ನೀವು ಪ್ಲ್ಯಾನ್ ಮಾಡ್ಕೊಂಡು ಸೆಕೆಂಡ್ನ ಬೇಕಾದರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ. ಒಂದು ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು, ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್ದು, ಹಂಗಿದ್ದಾಗ ನಾವೇನು ಹೇಳ್ತೀವಿ, ಸೋಷಿಯಲ್ ಫ್ರೀಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದರೆ, ನಿಮ್ಮ ಅಂಡಾಶಯನ ನೀವು ಫ್ರೀಜ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
0: ಬಂಜೆತನ ನಿವಾರಣೆಯನ್ನು ಮಾಡಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಆ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
1: ಬಂಜೆತನ ನಿವಾರಣೆ ಹೇಗೆ ಮಾಡಬೇಕು ಅಂದ್ರೆ, ಫಸ್ಟ್ ಥಿಂಗ್ ಐಡಿಯಲ್ ವೇಟ್, ಎಕ್ಸಸೈಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ನ ಅಂದರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು

0: ಮುಂಚೆತೆ ಅಂದ್ರೆ ಈಗ ಅಟ್ಲೀಸ್ಟ್ 1 ಇಯರ್ ಆದ ತಕ್ಷಣನೇ ಟ್ರೀಟ್ಮೆಂಟಿಗೆ ಬರೋದು ಬೆಟರ್. ಅಂದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ದೊಡ್ಡವ್ರು ಏನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತನಕ ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವ್ರು ಹೇಳ್ತಾರೆ. ಬಟ್ ಅವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯಿತು, ನಾವು ಹೋಗೋ ಸ್ಟ್ರೆಸ್ ಆಯಿತು, ಅದು ಬಹಳನೇ ಇದೆ. ಆ ಒಂದು ಕಾರಣಕ್ಕೆ 1 ಇಯರ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದು ಏನು ಸಮಸ್ಯೆ ಅನ್ನೋದು ಇಬ್ರು ಹಸ್ಬೆಂಡ್ ವೈಫ್ನ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದಕ್ಕೆ ಒಳಗಾದಂತ ಮಹಿಳೆ ಅಥವಾ ಆ ಕುಟುಂಬದ ಎಲ್ಲ ಸದಸ್ಯರು ಆಕೆಗೆ ನೀಡಬೇಕಾದಂತ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್ ತಾವು?
0: ಅದೇ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದಾನೇ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸಲಿಕ್ಕೆ ಸಾಧ್ಯ. ಹಿಂಗೆ ಅಂತಂದ್ರೆ ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ 1 ತಾಸು ನಿದ್ದೆ ಬರಲಿ ಬಿಡಲಿ, ರೆಸ್ಟ್ ಮಾಡಲಿ. ಸೊ ದಟ್ ಅವಳೇನಾಗುತ್ತೆ, ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತು ಎಕ್ಸಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡಲಿ, ಸಪೋರ್ಟ್ ಹಸ್ಬೆಂಡ್. ಮೇನ್ಲಿ ನಾವು ಏನು ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದ್ದಾರಾ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದರೆ ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಪ್ರೆಗ್ನೆನ್ಸಿ ಅಂದರೆ ಅವಳದೊಂದೇ ಅಲ್ಲ, ನಂದು ಇದ್ರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಬಂದರೂ ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾನು ಬರೋದು 11 ಗಂಟೆ. 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ ಸಾಯಂಕಾಲ 1 ತಾಸು ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳನ್ನೇ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನು ಜೊತೆಗೆ ಬಂದರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತು ನಾನು ಯೂಶ್ವಲಿ ನನ್ನ ಪೇಷಂಟ್ಸಿಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿದ್ದರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದ್ದಾರಂದರೆ, ಇಬ್ಬರು ಕೂಡಿ ಬನ್ನಿ ಮಾ. ಸೊ ದಟ್ ಇಬ್ಬರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯಾರೂ ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರಿರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರಿಸಬೇಕು ಅಂತಂತಂದ್ರೆ.
1: ಡಾಕ್ಟ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂಥ ಪ್ರಸಂಗ, ಮತ್ತು ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂಥ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತು ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟ್ರೆ?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗಬೇಕು, ಬಸ್ಸಲ್ಲಿ ಕೂಡಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸು, ಮತ್ತು ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ. ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ ಅಂತ, ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸು ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನೂ ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ರೂ ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀರಾ ಅಂದರೆ ಕೂಡ ಎವ್ರಿ 2 ಅವರ್ಸ್ ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 1-10 ಮಿನಿಟ್ಸ್ ವಾಕ್ ಮಾಡಿ, ನೀರು ಕುಡಿದು ಫ್ರೈ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಗೆ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದರೆ ಡಾಕ್ಟರ್, ಈ ಕೋವಿಡ್ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟು ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ಲೈನ್ಸ್ ಆಯಿತು?
0: ಎಸ್, ಒಂದು ಸಪೋರ್ಟಿವ್ ಆಗಿದೆ, ಅಟ್ಲೀಸ್ಟ್ ತಮ್ಮ ಕಂಪ್ನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ ಆ್ಯಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಹಾಸ್ಪಿಟಲಿ. ಸೊ ಅವರಿಗೊಂದು ಅದು ಹೆಲ್ಪ್ ಆದಂಗೆ ಆಗಿದೆ.
1: ಹಾಗಾದರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ನಿಂದ ದಿಢೀರ್ನಂತೇಳಿ ಅವರನ್ನ ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂಥ ಆದೇಶ ಬರುತ್ತೆ ಅಥವಾ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿಗೆ ದಿಢೀರ್ನಂತೇಳಿ ಆ ಮಹಿಳೆ ಅಥವಾ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂಥ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತ ಹೇಳಿ?
0: 99% ಆ ಥರ ಇದ್ರೂ ಪೇಷಂಟ್ ಏನು ಮಾಡ್ತಿದ್ದಾರೆ ಅಂತಂದರೆ 15 ಡೇಸಿಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಂತೂ ಬರ್ತಿದ್ದಾರೆ. ಸೊ ಯಾಕಂದರೆ ನಾಮ್ಸ್ ಏನಿದೆ, ಆಫೀಸ್ ನಾಮ್ಸ್ ಅಂತೂ ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅವ್ರಿಗೆ ಸಪ್ರೇಟ್. ಬಟ್ ಸ್ಟಿಲ್ ಏನಾದರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, BP ಹೆಚ್ಚಾಗಿತ್ತು ಅಂತಂದ್ರೂ ಸ್ಟಿಲ್ ದ ಕಂಪನಿ ಇಸ್ ಸಪೋರ್ಟಿಂಗ್, ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 ಡೇಸಿಗೊಮ್ಮೆ ಬಂದು ವಿಸಿಟ್ ಮಾಡಿ ಅಂತಲೂ ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ ಲೀಸ್ಟ್ 14 ಡೇಸ್ ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಇವುಗಳನ್ನು ಹೊರತುಪಡಿಸಿ ಮತ್ತೆ ಯಾವುದಾದ್ರೂ ಕಾರಣಗಳು ಕಷ್ಟ ಆಗ್ಬೋದಾ ಡಾಕ್ಟ್ರೆ?

0: ಡಯಾಬಿಟೀಸ್ ಕೂಡ, ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ನ ಮೇಂಟೈನ್ ಮಾಡ್ಬೋದು, ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯಕ್ಕೆ ಇಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತೊಗೊಂಡೋಗೋಕ್ಕಾಗ್ತಿಲ್ಲ, ಫ್ರಿಡ್ಜಲ್ಲಿ ಇಡೋಕ್ಕಾಗ್ತಿಲ್ಲ, ಆ ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿಲಿ ಡಯಾಬಿಟಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
1: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರು ದೂರದ ದೂರದ ಸ್ಥಳಗಳಿಗೆ ಹೋಗಿ ಕೊಡ ಹೊತ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರು ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲೇ ಕುಟ್ತಾ ಇದ್ರು, ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇವತ್ತೆಲ್ಲೋದು ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದರೆ ಅಂಥದ್ದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇದೆಯೇ?
0: ನಾವು ಪ್ರತಿ ಪೇಷಂಟ್ಗೆ ಹೇಳೋದು, ಸಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಜಲ್ ಕ್ಯಾಚ್ ಅನ್ನೋದು ಆಗೋ ಚಾನ್ಸ್ ಇರ. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನು ಹೇಳ್ತೀನಿ, ಫೋಟೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಅದಾಡಬೇಕು, ಸ್ವಿಮ್ಮಿಂಗ್ ಮಾಡಿ ಆ ಥರದಲ್ಲ. ಮನೆ ಕೆಲಸ ಮಾಡಿದ್ರೇ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರು ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ, ಅಟ್ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವ್ರ ಪ್ರೆಗ್ನೆನ್ಸಿನಾಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಇಂಥೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂಥ ಮಹಿಳೆಯರು ದಿಢೀರ್ನ ಅಂತೇಳಿ ಆ ಪಿರಿಯಡ್ ಮುಗಿದೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ತಿರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನ, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ನ ಸಹಕಾರ ಅಂದರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತೇಳಿ ಬಯಸ್ತೀರಿ?
0: ಫಸ್ಟ್ ನಾವು ಹೇಳೋದು ಡೆಲಿವರಿ ತನ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಬರೀ ತಾಯಿನಷ್ಟೇ ನಾವು ರಿಸ್ಕಲ್ಲಿ ಇಟ್ಟಿರಲ್ಲ, ಈವನ್ ಮಗುನೂ ಶಿಶುನೂ ರಿಸ್ಕಲ್ಲಿರುತ್ತೆ. ಯಾಕಂದರೆ ಬಿ ಪಿ ಒತ್ತಡ ಇತ್ತು, ಶುಗರ್ ಒತ್ತಡ, ಇವೆಲ್ಲನೂ ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಭಾಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನು ಕಾಂಪ್ಲಿಕೇಶನ್ಸ್, ಈಗ ನಾವು ಬಿ ಪಿನೇ ತೊಗೊಂಡ್ವಿ ಅಂದ್ಕೊಳ್ಳಿ, ಬಿ ಪಿ ಹೆಚ್ಚಾದಾಗ ಏನಾಗುತ್ತೆ, ಒಬ್ರಿಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್, ಇವೆಲ್ಲ ನಾವು ಮುಂಚಿತವಾಗಿ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಬಾಡಿಲಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಮಾಡಿದಾಗ ಅವ್ರಿಗೂ ಒಂದು ಧೈರ್ಯ, ಆಯಿತು ನಂಗೆ ರಿಸ್ಕ್ ಇದೆ, ನಾನು ಅದನ್ನ ಎದುರಿಸ್ಬೋದಾ, ಈಗ ನಮ್ಗೆ ಬ್ಲಡ್ ಕಡಿಮೆ ಇದೆ, ಈಗ 8 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ, ಎರಡೂ ಪೇಷಂಟಲ್ಲಿ ಡಿಫ್ರೆನ್ಸ್. 10 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ, 8 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಾಗಿ ಬರಲಾರ್ದಂಗೆ ಮುಂಚಿತವಾಗಿನೇ ಎಲ್ಲ ಚೆಕಪ್ಸ್ ಮಾಡಿಸಿ ಕೂಡ ನೀವು ಅದನ್ನ ಎದುರಿಸ್ಬೋದು. ಪ್ಲಸ್ ನಾವು ಡೆಲಿವರಿ ಟೈಮ್ ಬಂದಾಗ ಪೇಷಂಟ್ ಬಿ ಪಿ ಇತ್ತು, ಈಗ ಮಿಡ್ ನೈಟಲ್ಲಿ ಬರ್ತಾರೆ, ಅನ್ಬುಕ್ಡ್ ಕೇಸ್ ಅಂತ ಹೇಳ್ತೀವಿ. ಅನ್ಬುಕ್ಡ್ ಕೇಸ್ ಅಂತಂದರೆ ಮುಂಚೆ ಯಾವಾಗೂ ಬುಕ್ಡ್ ಇರೋದಿಲ್ಲ ನಮ್ಮ ಹತ್ರ, ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆ ಕೇಸಲ್ಲಿ ಏನು ಮಾಡ್ತೀವಿ, ಫಸ್ಟ್ ನಾವು ಪೇಷಂಟಿಗೆ ಹೇಳ್ತೀವಿ, ನೋಡಮ್ಮ ನಿಮ್ದು ಹೈ ರಿಸ್ಕ್ ಕೇಸ್ ಇದೆ, ಸೊ ನಿಮಗೆ ಈ ಥರ ಎಲ್ಲ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಸಿ ಸೆಕ್ಷನ್ ಮಾಡಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಮಾಡಬೇಕಾ ಅನ್ನೋದು ಆ ಕಂಡೀಷನ್ನು ಡಿಸೈಡ್ ಮಾಡ್ತೀವಿ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸಿಗೂ, ಯಾಕಂದರೆ ಬರೀ ಡಾಕ್ಟರ್ ಕಡೆಯಿಂದ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೇ ನಾವು ಕೂಡ ರಿಸ್ಕ್ ಕೇಸ್ನ ಹಿಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಬ್ಲಡ್ ಬೇಕಾಗ್ಬೋದು, ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗ್ಬೋದು, ಅವನ್ನೆಲ್ಲನೂ ಅರೇಂಜ್ ಮಾಡಿಕೊಂಡು, ಇಲ್ಲ ಬೇರೆ ಏನಾದರೂ ಸಪೋಸ್ ಯೂರಿನ್ ಕಟ್ ಆಯಿತು, ಲಿವರ್ ಫೇಲ್ಯೂರ್ ಬಂತು, ರಿನಲ್ ಫೇಲ್ಯೂರ್ ಬಂತು ಅಂದರೆ ಅದು ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮದು ಒಂದು ಟೀಮ್ ಅಂತ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಹೈ ರಿಸ್ಕ್ ಕ್ಯಾಟಗರಿ ಬಂದರೆ ಈ ಡಾಕ್ಟರ್ಸ್ನೆಲ್ಲ ಕರಿಬೇಕು ಅಂತ. ಸೊ ಅದನ್ನ ನಮಗೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಸುರಕ್ಷಿತ ಹೆರಿಗೆ ತಾಯಿಗೂ ಆಯಿತು ಮಗುಗೂ ಆಯಿತು ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಒಬ್ಬ ನುರಿತ ವೈದ್ಯರಾಗಿ ಆಕೆಗೆ ಸುರಕ್ಷಿತ ಹೆರಿಗೆತನವನ್ನೇನು ಅಂದ್ರೆ ಪ್ರಸೂತಿ ಏನೇನೋ ಮಾಡಿಸ್ತಾರೆ ನಿಜ, ಆದರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿಗೆ ಮುಗೀತಾ ಅಂತ?
0: ಇಲ್ಲ, ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ನ ನಾವು ಫಾಲೋ ಅಪ್ ಆಗೋದು ಮಿನಿಮಮ್ 6 ವೀಕ್ಸ್ ತನಕ, ಅಂದರೆ ಹೆರಿಗೆ ಆಗಿ 1.5 ತಿಂಗಳ ತನಕನೂ ಫಾಲೋ ಮಾಡ್ತೀವಿ, ಸಮ್ ಕಂಡೀಷನ್ ಆಗಿ 6 ತಿಂಗಳ ತನಕನೂ ಫಾಲೋ ಮಾಡ್ತೀವಿ. ಎದಕ್ಕೆ ಅಂತಂದರೆ ಒಬ್ಬರೊಬ್ಬರಿಗೆ ಏನಾಗುತ್ತೆ, ಜಸ್ಟ್ ಡೆಲಿವರಿ ಟೈಮಲ್ಲಿ ಬಿ ಪಿ ಬಂದಿರೋದು ಅವ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈವನ್ ಶುಗರ್ ಕೂಡ ಆಯಿತು ಡೆಲಿವರಿ ಆದಮೇಲೆ, ಯಾಕಂದ್ರೆ ನಾವು ಊಟ ಸ್ವಲ್ಪ ಚೇಂಜಸ್ ಮಾಡಿರ್ತೀವಿ, ಶುಗರ್ ಕಂಟ್ರೋಲ್ ಅನ್ಸುತ್ತೆ, ಬಟ್ ಆಮೇಲೆ ಮತ್ತೆ ಅದು ಫ್ಲಕ್ಚುಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯಿತು ಅಂತಂದ್ರೂ ಡೆಲಿವರಿನಲ್ಲಿ ಮುಗಿಯೋದಿಲ್ಲ, 6 ವೀಕ್ಸ್ ತನಕ ನಾವು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ.
1: ಡಾಕ್ಟರ್, 6 ವಾರಗಳ ತನಕ ಸುರಕ್ಷತೆಯನ್ನು ಆ ಪೇಷಂಟ್ ಮತ್ತೆ ಆಕೆಯ ಗಂಡ ಮತ್ತು ಮನೆಯವರು ವೈದ್ಯರಾಗಿ ತಾವು ನೀಡಿದಂತ ಸಲಹೆಯನ್ನು ಸಕಾಲಕ್ಕೆ ಪರಿಪಾಲನೆ ಮಾಡಿದಾಗ್ಯೂ ಕೂಡ ಮತ್ತಾವುದಾದ್ರು ತೊಂದರೆಗಳು ಆಕೆಯನ್ನು ಬಾಧಿಸೋದು ಕಂಡು ಬರ್ತವೆ ಏನಂತ
0: ಅಂದ್ರೆ ಮೇನ್ಲಿ ನಾವು ಚೆಕಪ್ ಬರ್ಲಕ್ಕೆ ಹೇಳ್ತೀವಿ. ಅದಕ್ಕಂತಂದ್ರೆ ರೆಗ್ಯುಲರ್ ಮಾನಿಟರಿಂಗ್ ಆಫ್ ಬಿ ಪಿ ಆಗುತ್ತೆ, ಶುಗರ್ಸ್ ಆಗುತ್ತೆ, ಮತ್ತೆ ಶಿಶು ಕೂಡ ಗ್ರೋತ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಯೂಶಲಿ ಹೈರಿಸ್ಕ್ ಪ್ರೆಗ್ನೆನ್ಸಿ ಲೇಡೀಸ್ಗೆ ಏನಾಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಇಲ್ಲ ಹಾಲು ಕುಡಿತಿದೆ ಮಗು, ಇಲ್ಲ ಹಠ ಮಾಡ್ತಿದೆ.

0: ಇದೆ ಅಂತಂದ್ರೆ ಪೌಡರ್ ಹಾಲು ಹಾಕ್ಬಿಟ್ಟು ಮಲ್ಸ್ಬಿಡ್ತಾರೆ. ಸೊ ನಾವು ರೆಗ್ಯುಲರ್ ವಿಸಿಟ್ಸ್ ಎದಕ್ಕೆ ಮಾಡಿಸ್ತೀವಿ ಅಂದ್ರೆ ಇವೆಲ್ಲ ನೋಡ್ಲಿಕ್ಕೆ. ಮತ್ತೆ ಯೂಟ್ರಸ್ ಅದು ನಾರ್ಮಲ್ ಪೊಸಿಷನ್ಗೆ ಹೋಗ್ಲಿಕ್ಕೆ 6 ವಾರ ಬೇಕಾಗುತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗೆ ಅದು ಸ್ವಲ್ಪ ಟೈಮ್ ತಗೋಬಹುದು, ಇಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋಅಪ್ ಮಾಡಿದಾಗ ಈ ರಿಸ್ಕ್ಗಳೇನಾದ್ರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಅಂದ್ರೆ ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶ್ವಲಿ ಈಗೂ ಅದೇ ಕಾಲ ಏನು ಅಂದ್ರೆ ನೀರು ಕೊಡೋದಿಲ್ಲ. ಪೋಸ್ಟ್ ಡೆಲಿವರಿ ನೀರು ಕೊಡಲಾರ ಕಾರಣಕ್ಕೆ ರಿಸ್ಕ್ನ ಇದ್ದಿದ್ದನ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ಗೆ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸಿಗೆ ಕರಿತೀವಿ, ಏನೋ ಡಿಹೈಡ್ರೇಟ್ ಆಗ್ತಿದ್ದಾಳೆ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ. ಮೇಡಮ್ ಅವಳು ಏನೂ ತಿಂದಿಲ್ಲ, ಅದಕ್ಕೆ ನಾವು ಬಿ ಪಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 ವೀಕ್ಸನ್ನು ರೆಗ್ಯುಲರ್ ವಿಸಿಟ್ಸಿಗೂ ಕರಿತೀವಿ.
1: ಡಾಕ್ಟ್ರಿ, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತೀರಿ ಡಾಕ್ಟರ್?
0: ನಾವು ಯೂಶ್ವಲಿ ಮಿನಿಮಮ್ ಆಫ್ 18 ಮಂತ್ಸ್ ಅಂತೂ ಹೇಳ್ತೀವಿ. ಬಿಕಾಸ್ ಪೂರಾ ಬಾಡಿಲಿನೂ ರಿಕವರ್ ಆಗಲಿಕ್ಕೆ 18 ತಿಂಗಳಂತೂ ಬೇಕಾಗುತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 ಮಂತ್ಸ್ ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸ್ಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನು ಕನ್ಸ್ಯೂಮ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೋ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳೋ?
0: ಇಲ್ಲ, ಯೂಶ್ವಲಿ ಬಿ ಪಿ ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾವ ಕಾರಣದ್ಲೇ ಅವ್ರು ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ.
0: ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ ಅಲ್ಲಿ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು?
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸು, ವೆಜಿಟೇಬಲ್ಸು, ಫ್ರೂಟ್ಸು ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇ ಕೊಡ್ತಾರೆ, ಯಾವ ಹಣ್ಣು ಯಾವ ತರಕಾರನೂ ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ ಚೆನ್ನಾಗೆ ಕೊಡಿ. ಮತ್ತು ಮೆಡಿಸಿನ್ಸ್ ಕಂಪಲ್ಸರಿ ತೊಗೊಳ್ಳೇಬೇಕಾಗುತ್ತೆ. ಮೇಡಮ್ ಡೆಲಿವರಿ ಆಯ್ತಲ್ಲ ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ, ಇಷ್ಟು ದಿವಸ ತೊಗೊಂಡಿರೋದು ತಾಯಿ ಮಗು ಸುರಕ್ಷ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತೊಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ ಕೋಸ್ಕರ. ಯಾಕಂದ್ರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ನೀವು ಮೆಡಿಸಿನ್ಸ್ ತಗೊಳ್ಳೇಬೇಕಾಗುತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತೆ ನಿದ್ದೆ, ರಾತ್ರಿಯೆಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡಿಸ್ಕೊಂಡು ಕೂತು ಕುಡಿಸ್ತಿರ್ತಾರೆ ಹಾಲು, ಆ ಥರ ಮಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫೀಡ್ ಮಾಡಿಸಿ ಯಾರಿಗಾನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗಲೂ ಎಲ್ಲ ಪೇಷಂಟ್ಗೂ ಹೇಳೋದು, ನಿಮ್ಮ ರೆಸ್ಟ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತು ಸಹಜ ಜೀವನ ಶೈಲಿ ಹೇಗಿರಬೇಕಂತೀರಿ, ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
0: ಸಿ, ಈಗಾಗಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ. ಸೊ ಆ ನೋವು ಅವಳಿಗಾಗಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರಲಿದ್ದು ಭಾಳ ಭಾಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ನ ಕುಕ್ ಮಾಡಿಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ದಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳೆ ಅಂದರೆ ಅವಳು ಕರೆಕ್ಟ್ ವೇಯ್ಟ್ ಬರಲಿಕ್ಕೆ, ಪ್ಲಸ್ ಅವಳದು ಫುಡ್ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೇಟ್ ಅಚೀವ್ ಮಾಡಲಿಕ್ಕೆ ಏನು ಇಂಪಾರ್ಟೆಂಟು ಅದು ಮಾಡಿದರೆ ಭಾಳ ಭಾಳ ಭಾಳ ಮುಖ್ಯ ಆಗುತ್ತೆ.
1: ಡಾಕ್ಟರ್, ಈ ಕೇಸ್ಗಳು ಹೆಚ್ಚಾಗಿ ನಾವು ಸಿಜರಿಯನ್ನು ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೀರಾ?
0: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದೆಮ್ ಸಿಜರಿನ್ಗೆ ಹೋಗ್ತಾರೆ. ಯಾಕಂತಂದರೆ ಒಂದು ಲಾಸ್ಟ್ ಮಿನಿಟಿಗೆ ಬಿ ಪಿ ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯಲಿಕ್ಕೆ ಟೈಮ್ ಭಾಳ ಬೇಕಾಗುತ್ತೆ. ಯಾಕಂದರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಂದರೆ ದಟ್ ಈಸ್ ನಾಟ್ ಎನ್ ಇಶ್ಯೂ. ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ ಬಿ ಪಿ ಜಾಸ್ತಿ ಇದೆ, ಇಲ್ಲ ಆ ಬಿ ಪಿ ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ ಅಂತಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬೋದು ಅವು ಸೆಕ್ಷನ್ಗೆ ಸಿಜರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡು ರೆಗ್ಯುಲರ್ ಟ್ರೀಟ್ಮೆಂಟ್ಲೆ ಬಿ ಪಿನೆಲ್ಲ ಕಂಟ್ರೋಲ್, ಶುಗರ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ಲೆ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
1: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ನೋವು ವೇದನೆಯನ್ನ ತಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ ಅನ್ಸುತ್ತಲ್ವ?
0: ಹೌದು ಹೌದು, ಅದು ಮಾತ್ರ ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆಗೆ ಅದು ಹೇಳಿದ್ದೇನಲ್ಲ, ಒಂದು ಕೆಲಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ. ಆ ಒಂದು ಕಾರಣಕ್ಕೆ ಈ ಸಡನ್ನಾಗಿ ಹೆರಿಗೆ ನೋವು ಅಂತಂತಂದ್ರೆ ಹೊಳಿ ನಿಮ್ಗೆ ಗೊತ್ತಿದೆ, ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬೋನ್ಸ್ ಬ್ರೇಕ್ ಆಗೋಷ್ಟು ನೋವು ಇರುತ್ತೆ ಅಂತ. ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನು ತಂದಿದೀವಿ. ಬಟ್ ಸ್ಟಿಲ್ ಅದನ್ನ ಇನ್ನ

0: ಪೇಷಂಟ್ಸ್ ಅಕ್ಸೆಪ್ಟ್ ಮಾಡಿಕೊಂಡು ತಗೊಳ್ಳೋದು ಇನ್ನು ಕಡಿಮೆ ಜನನೇ. ಬಟ್ ಸ್ಟಿಲ್ ವಿ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದ್ದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತಿದ್ದೀವಿ.
1: ಡಾಕ್ಟ್ರೆ, ಈ ಸಿಜರಿನ್ಗೆ ಒಳಗಾದಂಥ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯ ನೋವು ಅಥವಾ ಬೆನ್ನು ನೋವು ಬಳಸಲು ಬಾಧಿಸುವಂಥದ್ದು. ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ಥರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದರೆ ಅಂಥ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
0: ಸೊ ಎಷ್ಟೋ ಜನ ಅಂದ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನೋ ಬರೋದು ಕಾಮನ್ನು ಅಂತ, ಆ ಥರದ್ದು ಇರೋದೇ ಇಲ್ಲ. ಯಾಕಂದರೆ ಸಿಜರಿನ್ನಲ್ಲಿ ನಾವು ಯೂಸ್ ಮಾಡೋ ನೀಡಲ್ ಅಂದರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನೋ ಬರುತ್ತೆ ಅನ್ನೋದೆಲ್ಲ ಇಲ್ಲ. ಅದು ಮೆಡಿಕಲಿನೂ ಅದು ಕನ್ಫರ್ಮ್ಡ್ ಆಗಿದೆ, ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದರೆ ಪೋಸ್ಟ್ ಡೆಲಿವರಿ ನಮ್ಮದು ಪೋಶ್ಚರ್. ಅಂದರೆ ಈಗ ನಾವು ಹಾಲು ಕುಡಿಸೋ ಟೈಮಲ್ಲಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪುನ ಮೇಲೆ ಹಾಕ್ಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ಮ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನು ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ನ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ 1-ದಿಂದ 1 ವರ್ಷದ ತನಕ ಹಾಲು ಕುಡಿಸ್ತೀರಿ, ಅದೇ ಪೊಸಿಷನಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ.
2: ಬಾಣಂತಿ ಆರೈಕೆಯಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತೊಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗೆ ನೋಡ್ಕೊಳ್ಳಿ. ಮಿನಿಮಮ್ 3-4 ಲೀಟರ್ಸ್ ವಾಟರ್ ತೊಗೊಳ್ಳಿ. ನೀವು ಖುದ್ದು ಹಾಲು ಕುಡಿಬೇಕು, ಯಾಕಂದರೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಭಾಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ದೀರ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಂತಂದ್ರೆ ನೀವು ನಿಮ್ಮ ಆರೋಗ್ಯದ ಕಡೆ, ಊಟದ ಕಡೆ ಲಕ್ಷ್ಯ ಕೊಡಬೇಕು. ಯಾಕಂದರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ. ಅದ್ರ ತಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ 1 ಗ್ಲಾಸ್, ನೈಟ್ 1 ಗ್ಲಾಸ್ ಹಾಲು ಕೂಡ ತಗೊಳ್ಳಿ. 1-3 ಮಂತ್ಸ್ ನಂತರ ನೀವು ನಿಮ್ಮದು ನಾರ್ಮಲ್ ವಾಕಿಂಗು ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಅರ್ಲಿ ಮಾರ್ನಿಂಗ್ ವಾಕ್, ಸೊ ದಟ್ ವಿಟಮಿನ್ D3, ಸನ್ರೈಸಿಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ಮ ಹೆಲ್ತ್ನ, ನಿಮ್ಮ ದೇಹನ ಚೇತರಿಸ್ಕೊಳ್ಳಿಕ್ಕೆ ಭಾಳಷ್ಟು ಅನುಕೂಲವಾಗುತ್ತೆ.
1: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನು ಮತ್ತು ಮಾರ್ಗದರ್ಶನವನ್ನು ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
6: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲಾ

ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ, ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ, SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ.

0: ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ 75%ನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ವೇಯ ಮೊದಲ ಹಂತವಾಗಿರುವ ಕರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್

0: ಬಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾಂಜಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾಂಜಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೇಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. 2ನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿದ್ದು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ ಮೂರನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

0: ರಮ್ಯಾ ಭಟ್ ಅಭಯಂಕರ್ ಮತ್ತು ಬಿನ್ನಿ ದಯಾಲ್ ಅವರ ಕಂಠದಲ್ಲಿ ಒನ್ ಕಟ್ ಟೂ ಕಟ್ ಈ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮಾರಿಯ ಗುಡ್ಡದ ಗಟ್ಟದಾರಿಗಳು ಈ ಚಿತ್ರದ ಒಂದು ಹಾಡು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ.
5: ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಎಂಬಂತೆ ಸರ್ಪಗಳೆಲ್ಲ ನಾಗೇಂದ್ರನ ಜೊತೆಗೆ ಸೇರಿದವು. ವೈಭವದಲ್ಲಿ ಮೆರವಣಿಗೆಯಲ್ಲಿ ಹೊರಟರು. ಆದಿಶೇಷನ ಛತ್ರ ಚಾಮರವು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದೆ. ಅದರಿಗೆ ದಿವ್ಯ ಮಣಿಯ ಪ್ರಭಾವ.

ಕೆಟ್ಟ ಬುದ್ಧಿ ಸುಟ್ಟಲೂ ಅಳಿಯುವುದಿಲ್ಲವಂತೆ. ಹಲ್ಲಿನಲ್ಲಿ ಮಾತ್ರವಲ್ಲ ಹೊಟ್ಟೆಯಲ್ಲೂ ವಿಷ ತುಂಬಿಕೊಂಡಿರುವ ಧೃತರಾಷ್ಟ್ರನಿಗೆ ತೀರ ಹಿನ್ನಡೆಯಾಯಿತು. ಈಗ ಮಣಿ ಅವರ ವಶವಾಗುತ್ತದೆ ಎಂಬ ದುಃಖವಾಯಿತು. ದುರ್ಜನರಿಗೆ ಯಾವತ್ತೂ ದುರಾಲೋಚನೆ, ತನ್ನ ದುಷ್ಟ ಯೋಜನೆಗಳೆಲ್ಲ ನಾಶವಾದುವೆಂದು ಮರುಗಿದ ವೈಭವದಿಂದ ನಾಗೇಂದ್ರನ ಜೊತೆ ನಾಗ ಸಂಕುಲ ಮಣಿಪುರಕ್ಕೆ ಹೋಗಿ ಮಣಿಯನ್ನು ನೀಡಿ ಗೌರವಿಸುವುದನ್ನು ಊಹಿಸಿ ರೊಚ್ಚಿಗೆದ್ದ. ವಿಜಯಮಾಲೆ ಪಾರ್ಥನಿಗೆ ಹಾಗೂ ಪಾರ್ಥಸುತನಿಗೆ ಇದಕ್ಕೆ ಏನಾದರೂ ಪ್ರತಿಕೂಲವನ್ನು ತರಲೇಬೇಕೆಂದು ಯೋಚಿಸಿದ. ದುಷ್ಟರು ತಾವೂ ಕೆಡುವುದಲ್ಲದೆ ಇತರರನ್ನು ಕೆಡಿಸುವ ಪ್ರಯತ್ನ ಮಾಡುತ್ತಾರೆ. ಒಳಿತನ್ನು ಮಾಡರು, ನೋಡರು, ಕೇಳರು, ಮತ್ತೆ ಧೂರ್ತ ಯೋಜನೆಗೆ ಮುಂದಾಗುತ್ತ

ಈ ದುಷ್ಟ ಧೃತರಾಷ್ಟ್ರನಿಗೆ ತಕ್ಕ ಮಕ್ಕಳಿದ್ದಾರೆ. ಒಬ್ಬ ದುರ್ಬುದ್ಧಿ, ಒಬ್ಬ ದುಸ್ವಭಾವ. ಬೇವಿನ ಮರದಲ್ಲಿ ಮಾವಿನ ಫಸಲನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲವಲ್ಲವೇ? ಅಂತೆಯೇ ದುರ್ಜನರ ಹೊಟ್ಟೆಯಲ್ಲಿ ದುಷ್ಟರೇ ಹುಟ್ಟುತ್ತಾರೆ, ಕೆಲವು ಅಪವಾದಗಳನ್ನು ಹೊರತುಪಡಿಸಿ. ಅದಕ್ಕೆ ತಂದೆ ತಾಯಂದಿರು ಉತ್ತಮ ಸಂಸ್ಕಾರ ಸ್ವಭಾವಗಳನ್ನು ಹೊಂದಿದ್ದರೆ ಮಕ್ಕಳು ಅದನ್ನು ಅನುಸರಿಸುತ್ತಾರೆ. ನಮ್ಮ ಮಹಾಕವಿಗಳ ಮಹಾಕಾವ್ಯಗಳು, ಪುರಾಣಗಳು ಕೇವಲ ಕಥೆಯನ್ನು ಹೇಳುವುದಿಲ್ಲ, ಘಟನಾವಳಿಗಳನ್ನು ವರ್ಣಿಸುವುದಿಲ್ಲ, ಅದರೊಂದಿಗೆ ನೀತಿಯನ್ನು ಹೇಳುತ್ತವೆ, ನಡತೆಯನ್ನು ತೋರಿಸುತ್ತವೆ. ಇನ್ನು ಹಿಂದೆ ಹೆಸರುಗಳ ಸ್ವಭಾವಕ್ಕೆ ಸರಿಯಾಗಿರುತ್ತಿದ್ದವು. ಅನುಸೂಯೆ, ಅಸೂಯೆ ಎಂಬುದೇ ಆಕೆಯಲ್ಲಿಲ್ಲ. ದುಷ್ಟಬುದ್ಧಿ, ದುಶ್ಯಾಸನ. ಅಂತೆಯೇ ಇಬ್ಬರು ದುಷ್ಟರು ತಂದೆಗೆ ಸಮಾಧಾನ ಹೇಳಿ, ಅಪ್ಪ ನೀನು ದೊರೆ ಸರ್ಪರಾಜನೊಂದಿಗೆ ಮಣಿಪುರಕ್ಕೆ ತೆರಳು, ನಾವು ಪಾರ್ಥನ ಶಿರವನ್ನು ಅಪಹರಿಸಿ ಆತ ಬದುಕದಂತೆ ಮಾಡಿ ನಿನ್ನ ಯೋಜನೆಯನ್ನು ಸಫಲಗಿಸುತ್ತೇವೆ ಎಂದು ಹೇಳುತ್ತಾರೆ ಆ ದುಷ್ಟರು.

ನಾಶ ಮಾಡಲಿಕ್ಕೆ ನಾನಾ ದಾರಿಗಳಿವೆ. ಅದರ ಒಳಿತಿಗೆ ಸುಕೃತ್ಯಗಳಿಗೆ ಸಂಕಷ್ಟಗಳು ಅಪಾರ. ಆ ಧೂರ್ತರಿಬ್ಬರು ವೇಗವಾಗಿ ಬಂದು ಪಾರ್ಥನ ಶಿರ ಬಿದ್ದಿರುವ ಸ್ಥಳಕ್ಕೆ ಬಂದು ಸವ್ಯಸಾಚಿಯ ಶಿರವನ್ನು ಉಪಾಯದಿಂದ ಅಪಹರಿಸಿದರು ಮತ್ತು ಅದನ್ನು ಘೋರವಾದ ಅರಣ್ಯದ ನಡುವೆ ಬಚ್ಚಿಟ್ಟರು. ಈ ಕಡೆ ಚಿತ್ರಾಂಗದೆಯ ಪುತ್ರನು ವಿಜಯ ಪತಾಕೆಯನ್ನು ಹಾರಿಸುತ್ತಾ ಫಣಿರಾಜನೊಂದಿಗೆ ಮಣಿಸಮೇತ ಮಣಿಪುರವನ್ನು ಪ್ರವೇಶಿಸಿದರೆ ಮತ್ತೆ ದುರಂತವನ್ನು ಕಂಡು ಮರುಗುತ್ತಾನೆ. ಎಲ್ಲರೂ ಸವ್ಯಸಾಚಿಯ ಶಿರಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಎಲ್ಲರಲ್ಲೂ ಆತಂಕ ಮೂಡಿದೆ.

ಯುದ್ಧ ಭೂಮಿಯಲ್ಲಿ ಸ್ಮಶಾನ ಮೌನ ಮುತ್ತಿತ್ತು. ಸೂತಕದ ಛಾಯೆ ಹರಡಿತ್ತು. ಕಣ್ಣಿವೆಯಕ್ಕದೆ ಕೌಂತೆಯನ ಕಳೆವರವನ್ನು ಕಾಯುತ್ತಿದ್ದರು. ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಅರ್ಜುನನ ಶಿರ ಅಪಹರಣವಾಗಿದೆ. ಪ್ರತಿಯೊಬ್ಬರೂ ಹುಡುಕುತ್ತಿದ್ದಾರೆ, ದಿಕ್ಕು ದಿಕ್ಕನ್ನು ಜಾಲಾಡುತ್ತಿದ್ದಾರೆ, ರೋಧಿಸುತ್ತಿದ್ದಾರೆ, ಭ್ರಾಂತಿ ಪಡುತ್ತಿದ್ದಾರೆ. ಇನ್ನೇನು, ಅರ್ಜುನನು ಜೀವಂತ ಹೇಳುತ್ತಾನೆ, ಅರಸಿಯರ ಮಾಂಗಲ್ಯ ಉಳಿಯುತ್ತದೆ, ಅವರು ಸಂತಸದಿಂದಿರುತ್ತಾರೆ ಎಂಬ ಆಶಾ ಗೋಪುರ ಕಟ್ಟಿಕೊಂಡವರಿಗೆ ನಿರಾಶೆಯ ಬಿರುಗಾಳಿ ಬಡಿಯಿತು. ಈ ದುರ್ದಶೆಯನ್ನು ಕಾಣುತ್ತಾ ನಾಗರಾಜನೊಂದಿಗೆ ಬಬ್ರುವಾಹನು ಬರಲು

ಪಾರ್ಥನ ಪತ್ನಿಯರಾದ ಚಿತ್ರಾಂಗದೆಗೆ ಉಲೂಪಿಯರಿಗೆ ಪಾರ್ಥನ ಪ್ರಾಣದ ಹೊರತು ಇನ್ನಾವ ಚಿಂತೆಯೂ ಇಲ್ಲ, ಇನ್ನಾವ ಗಮನವೂ ಇಲ್ಲ. ಭ್ರಾಂತರಾಗಿ ಆತನ ತಲೆಯನ್ನು ಹುಡುಕುತ್ತಿದ್ದಾರೆ. ಮರಳಿ ಪಾರ್ಥನ ಪ್ರಾಣ ದೊರಕುವ ಆಸೆಯಲ್ಲಿದ್ದವರಿಗೆ ಮತ್ತೆ ಕಾರ್ಮೋಡವಿದಂತೆ ನಿರಾಶೆಯಾಗಿದೆ. ಮಣಿ ಸಿಕ್ಕಿದೆ, ಆದರೆ ಪಾರ್ಥನ ತಲೆ ಕಾಣುತ್ತಿಲ್ಲ. ಸತಿಯರು ಮತ್ತೆ ದುಃಖ ಭರಿಸದೆ ಮೂರೆ ಹೋಗುತ್ತಿದ್ದಾರೆ. ಉಳಿದ ಪರಿಚಾರಿಕೆಯರು ಅವರನ್ನು ಉಪಚರಿಸುತ್ತಿದ್ದಾರೆ. ಬಬ್ರುವಾಹನನಿಗೆ ಪರಿಸ್ಥಿತಿಯ ಅರಿವಾಗುತ್ತದೆ.

ಕಣ್ಣರಿಯದಿದ್ದೊಡೆ ಕರುಯದೆ ಎಂಬ ಕವಿವಾಣಿಯಂತೆ ಪಾರ್ಥನ ದುಸ್ಥಿತಿ ಮಣಿಪುರದ ಜನರಿಗೆ ಹೃದಯ ವಿದ್ರಾವಕವಾದಂತೆ ಹಸ್ತಿನಾಪುರದಲ್ಲಿ ಕುಂತಿಗೆ ಒಂದು ಕೆಟ್ಟ ಕನು ಬೀಳುತ್ತದೆ. ರಾಮಾಯಣದಲ್ಲಿ ದಶರಥನ ಅವಸಾನದ ಸಮಯದಲ್ಲಿ ಭರತನಿಗೂ ಒಂದು ಸ್ವಪ್ನ ಬಿದ್ದಿತ್ತು. ಕವಿಗಳು ಉಲ್ಲೇಖಿಸುತ್ತಿದ್ದಾರೆ, ಮಾತೆ ಕುಂತಿ ಧರ್ಮರಾಯನಿಗೆ, ಶ್ರೀಕೃಷ್ಣನಿಗೆ, ಭೀಮನಿಗೆ ತಾನು ಕಂಡ ಕನಸನ್ನು ವಿವರಿಸುತ್ತಾಳೆ. ಕಾಲಯಮನೊಡನೆ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಕೆಂಪು ದಾಸವಾಳದ ಹೂಗಳನ್ನು ಹೊದ್ದು ಗೋಮಯವನ್ನು ಚೆಲ್ಲಿಕೊಂಡು ಪಾರ್ಥನು ಹೋಗುತ್ತಿರುವುದನ್ನು ಕಂಡೆನೆಂದು ಕುಂತಿ ಹೇಳುತ್ತಿದ್ದಾಳೆ. ಇವೆಲ್ಲವನ್ನು ಸ್ವಪ್ನ ವಿಶ್ಲೇಷಕರು ಕೆಟ್ಟದ್ದು ಎಂದು ಹೇಳುತ್ತಾರೆ.

ಇನ್ನೂ ದುಗುಡ ಪಡುತ್ತಾ ಕಳವಳಿಸುತ್ತಾ ಕುಂತಿ ಹೇಳುತ್ತಿದ್ದಾಳೆ. ಹೊತ್ತು ಹೆತ್ತ ತನ್ನ ಹೊಟ್ಟೆಯಲ್ಲಿ ಬೆಂಗಿ ಬಿದ್ದಂತಿದೆ. ಸೊಸೆ ಸುಭದ್ರೆಯ ಕಣ್ಣಲ್ಲಿ ಕಂಬನಿ. ಶ್ರೀಕೃಷ್ಣ, ನಿನ್ನ ಭಾವನು ಬದುಕಿದ್ದಾನೋ ಇಲ್ಲವೋ ಎಂಬ ವ್ಯಥೆ ನನಗೆ ಕಾಡುತ್ತಿದೆ. ಯಾಕೋ ಅಪಶಕುನದ ಸ್ವಪ್ನಗಳು ಮನಸ್ಸಿನಲ್ಲಿ ತಳಮಳ. ಇವನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲ ಎಂದು ರೋದಿಸುತ್ತಿರುವಾಗ ಶ್ರೀಕೃಷ್ಣ ಯೋಚಿಸಿ ತನ್ನ ವಾಹನವಾದ ಗರುಡನನ್ನು ನೆನೆದ. ಪ್ರತ್ಯಕ್ಷವಾದ ಪಕ್ಷಿಯ ಬೆನ್ನೇರಿ ಭೀಮ, ಕುಂತಿ, ದೇವಕಿ, ಯಶೋದೆಯರೊಂದಿಗೆ ಮಣಿಪುರಕ್ಕೆ

ಅತ್ಯಂತ ಸಂಪದ್ಭರಿತವಾದ ಮಣಿಪುರದ ರಾಜ್ಯದ ವರ್ಣನೆಯನ್ನು ಕವಿ ವಿಸ್ತಾರವಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಾ, ವಿಶಾಲವಾಗಿರುವ ಸಭಾಭವನ, ಅದಕ್ಕೆ ರತ್ನಗಳಿಂದ ಖಚಿತವಾದ ಸ್ತಂಭಗಳು, ತಾಂತ್ರಿಕ ನೈಪುಣ್ಯತೆಯಿಂದ ನಿರ್ಮಿಸಲ್ಪಟ್ಟಂತಹ ಅರಮನೆಯನ್ನು, ಸಿರಿಯನ್ನು ಕಾಣುತ್ತಾ ಅದನ್ನು ವರ್ಣಿಸುತ್ತಿದ್ದಾನೆ. ಎತ್ತ ರಣರಂಗದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಹೆಣಗಳ ರಾಶಿ, ಅಂಗಾಂಗಗಳನ್ನು ಕಳೆದುಕೊಂಡು ಕೆಂಬಣ್ಣದಲ್ಲಿ ಮಿಂದು ಬಿದ್ದಿರುವ ಆನೆ ಕುದುರೆಗಳ ಶಿಖರಗಳು, ಸುತ್ತಲೂ ಉರಿಯುತ್ತಿರುವ ಎಣ್ಣೆಯ ದೀಪಗಳು, ಅಲ್ಲಿ ಶಿರವನ್ನು ಕಳೆದುಕೊಂಡು ಧರೆಗುರುಳಿದ ಧನಂಜಯ, ಆತನ ಸುತ ರೋಧಿಸುತ್ತಿರುವ ರಮಣೀಯರು, ಸತಿಯರು, ಸೈನಿಕರು, ಇವೆಲ್ಲವನ್ನೂ ಶ್ರೀಕೃಷ್ಣ ಭೀಮನಿಗೆ ತೋರಿಸಿ ಹೇಳುತ್ತಿದ್ದಾನೆ.

ಹೇಳುತ್ತಿದ್ದಾನೆ. ಪವನಸುತ ಇತ್ತ ನೋಡು, ಪಾರ್ಥನ ದೇಹ ಧರೆಯ ಮೇಲೆ ಬಿದ್ದಿದೆ, ಆದರೆ ಆತನ ಆನನ ಮಾತ್ರ ಕಾಣಿಸುತ್ತಿಲ್ಲ. ಅರ್ಜುನನ ಮುಖಚಂದ್ರವು ಅಡಗಿದಂತೆ ಅಲ್ಲಿ ಒಂದೇ ಸವನೆ ರೋಧಿಸುತ್ತಿರುವ ಸತಿಯರ ಮತ್ತು ಇತರ ಸ್ತ್ರೀಯರ ಮುಖಚಂದ್ರಗಳು ಮ್ಲಾನವದನವಾಗಿವೆ, ಕಳೆಗೊಂದಿವೆ. ಒಟ್ಟಾರೆ ಪರಿಸ್ಥಿತಿಯು ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದಾಗ ಪರಮಾತ್ಮನ ಪಾರಮ್ಯದ ಬಗ್ಗೆ ಸಂಪೂರ್ಣ ನಂಬಿಕೆಯನ್ನಿಟ್ಟ ಪವನಪುತ್ರ ಪಕ್ಷಿವಾಹನನನ್ನು ಕುರಿತು ಹೇಳುತ್ತಾನೆ. ಶ್ರೀಹರಿ, ವಿಶ್ವಕ್ಕೆ ಬೆಳಕನ್ನು ನೀಡುವ ನಿನ್ನ ಮೂರ್ತಿ ಎಂಬ ಭಾಸ್ಕರನು ಮೂಡಿದರೆ ಯಾವುದು ತಾನೇ ಗೋಚರಿಸದೆ ಇರಲಿಕ್ಕಿಲ್ಲ? ಸವ್ಯಸಾಚಿಯ ಶಿರವು ಖಂಡಿತ ನಿನಗೆ ಗೋಚರಿಸುತ್ತದೆ ಎಂದು ಹೇಳಿದಾಗ ಎಲ್ಲರೂ ರಣರಂಗಕ್ಕಿಳಿದು ನಡೆದರು. ಇಲ್ಲಿ ಶ್ರೀಕೃಷ್ಣ ಚರಿತಾಮೃತ ಮನನದಲ್ಲಿರುವ ಲಕ್ಷ್ಮೀಕಾಂತನ ಭಕ್ತಿ ಲಕ್ಷ್ಮೀಶ ಕವಿ ಭೀಮನಿಂದ ಹೇಳಿಸುವ ಮಾತು, ಅಂದರೆ ಕೃಷ್ಣನ ಕಣ್ಣಿಗೆ ಗೋಚರಿಸದ ವಸ್ತುವೇ ವಿಶ್ವದಲ್ಲಿಲ್ಲ ಎಂಬ ಗೂಢಾರ್ಥ.

ಧರಿಸಿದ ಆವರಣಗಳ ಪ್ರಕಾಶ, ಮತ್ತೆ ಅಲ್ಲಿ ಉರಿಯುತ್ತಿರುವ ಗಂಧನೆಯ ದೀಪಗಳು, ಕರ್ಪೂರದಿಂದ ಬೀರುವ ಪ್ರಕಾಶ, ಇವೆಲ್ಲ ಬೆಳಕಿನಿಂದ ನಡುರಾತ್ರಿಯು ಹಗಲಿನಂತೆ ಗೋಚರಿಸುತ್ತಿತ್ತು. ಪಕ್ಷಿಯಿಂದ ಶೂರನಾದ ಭೀಮನು, ಯಶೋದೆ, ದೇವಕಿಯರು, ಕುಂತಿಯು ಇಳಿದು ಯುದ್ಧ ಭೂಮಿಗೆ ಬರುತ್ತಾರೆ. ಧರಣಿಯಲ್ಲಿ ಬಿದ್ದಿರುವ ಧನಂಜಯನ ಶವವನ್ನು ಕಂಡು ಅದರ ಹತ್ತಿರ ಹೋಗಿ, ಯಾನ ನಿನಗೆ ಈ ದುರವಸ್ಥೆ ಸಂಭವಿಸಿತು ಎಂದು ದುಃಖದಿಂದ ಮರುಗುತ್ತಿರಬೇಕಾದರೆ ಕೃಷ್ಣ ಕೇಳುತ್ತಿದ್ದಾನೆ.

0: ನೃಪಯಜ್ಞಮಂ ನಡೆಸುವವರಾರೋ, ಎಂತೆ ಕಳವಳಿಸಿ ಹರಿ ನುಡಿದನೋ.
1: ಸರ್ವಾಂತರ್ಯಾಮಿಯಾದ ಜಗದ್ಗುರುವಾದ ಶ್ರೀಕೃಷ್ಣ ಹೇಳುತ್ತಿದ್ದಾನೆ, ಅಯ್ಯಾ ಸಖನೇ ಭಕ್ತನೇ, ನಿನ್ನ ಭಾವ ಕೃಷ್ಣ ಬಂದಿದ್ದಾನೆ. ನನ್ನ ಆಗಮನಕ್ಕಾಗಿ ಜಾತಕ ಪಕ್ಷಿಯಂತೆ ನೀನು ಕಾಯುತ್ತಿದ್ದೆ, ಆದರೆ ಈಗ ಇದರೊಂದಿಗೆ ನಿನ್ನ ಮೊದಲ ದೇವತೆ ಎಂದು ಪೂಜಿಸುವ ನಿನ್ನ ತಾಯಿ ಕುಂತಿ ಬಂದಿದ್ದಾಳೆ, ಆಕೆಗೆ ನಮಿಸು. ಏಳು, ಮತ್ತೆ ಅಳಿಯನನ್ನು ನೋಡಲು ದೇವಕಿಯೂ ಬಂದಿದ್ದಾಳೆ, ಯಶೋದೆ ಕಾತರಿಸುತ್ತಿದ್ದಾರೆ. ಇವರೆಲ್ಲರನ್ನು ಮಾತಾಡಿಸದೆ ಮೌನದಲ್ಲಿದ್ದೆಯಾ? ನಿಮ್ಮೆಲ್ಲರನ್ನು ಅಪಾಯದಲ್ಲಿ ಕಾಪಾಡಿದ ಕಲಿ ಭೀಮ ಬಂದಿದ್ದಾನೆ, ಆತನನ್ನು ಮಾತನಾಡಿಸದೆ ಇರುವೆಯಲ್ಲವೇ? ಧರ್ಮರಾಯನು ಯಾಗ ಪ್ರಾರಂಭಿಸಿದಾಗ ಅಶ್ವದ ಸಂಪೂರ್ಣ ಭಾವವನ್ನು ಹೊತ್ತ ಸವ್ಯಸಾಚಿಯೇ, ಇನ್ನು ಇದನ್ನು ಸಂಪನ್ನಗೊಳಿಸುವವರು ಯಾರು ಎಂದು ಶ್ರೀಕೃಷ್ಣನು ಕೌಂತೆಯನ ಕಳೆಬರದೊಂದಿಗೆ ಮಾತನಾಡತೊಡಗಿದ. ಇದೇ ಮಾಯೆಯನ್ನೋಣವೇ, ಭ್ರಾಂತಿಯನ್ನೋಣವೇ? ಸೀತೆಯನ್ನು ಕಳೆದುಕೊಂಡಾಗ ಶ್ರೀರಾಮನೂ ಹಲುಬಿದ್ದ. ಕರ್ಣನ ಸಾವಿನಿಂದ ಕೌರವ ಸಂಪೂರ್ಣ ರಮೆಗೊಳಗಾಗಿದ್ದ. ಇಲ್ಲಿ ಕಪಟ ನಾಟಕ, ಶ್ರೀಕೃಷ್ಣ ತನ್ನ ಕಪಟ ನಾಟಕವನ್ನೂ ಪ್ರದರ್ಶಿಸುತ್ತಿದ್ದಾನೆ.

ಸರ್ವಾಂತರ್ಯಾಮಿಯಾದರೂ, ಸರ್ವೇಶ್ವರನಾದರೂ, ವಿಶ್ವವ್ಯಾಪಿಯಾದರೂ ಮುರಾರಿ ಈಗ ಯಾದವನಾಗಿ ಅವತರಿಸಿದ್ದಾನೆ. ಅದಕ್ಕೆ ತಕ್ಕಂತೆ ತಾನೂ ನಟಿಸಬೇಕಾಗುತ್ತದಲ್ಲವೇ? ಇನ್ನು ಯುದ್ಧದಲ್ಲಿಯೂ ಅನೇಕ ದುರಂತಗಳನ್ನು ಕಂಡು ಸಹಿಸಿದ ಕುಂತಿ ದೇವಕಿ ಯಶೋಧೆಯರೊಂದಿಗೆ ದುಃಖ ನಡುವಿನಲ್ಲಿ ಮುಳುಗಿದ್ದಾರೆ. ಕಲಿಭೀಮ ವಜ್ರ ಹೃದಯ ವೃಕೋದರ, ಆತನ ಹೃದಯವೂ ಕರಗಿ ಕಣ್ಣೀರಾಗಿ ಹರಿಯಿತೆಂದರೆ ಅದೆಂತಹ ಶೋಕ ಸಾಗರ ಸಂದರ್ಭವಿರಬಹುದು. ಅನೂಹ್ಯವಾದುದು. ಅದರೊಂದಿಗೆ ಹಿರಿಯರೆದುರು ಕಿರಿಯರ ಸಾವು ಸಹಿಸಲು ಸಾಧ್ಯವಲ್ಲವೇ? ಆ ಕ್ಷಣ ಭೀಮನಲ್ಲಿ ಆಸೆಯೆಂದು ಚಿಗುತ್ತು ಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾನೆ.

ದೇವಾ, ಮುರಳೀ, ಜಗದ್ರಕ್ಷಕ, ದೇವೈಕ್ಯ ಪುತ್ರ, ಭಾಸ್ಕರನಿಗೆ ಎಂದಾದರೂ ಕತ್ತಲು ಆವರಿಸಿತೆ? ಅರ್ಜುನನನ್ನು ಬದುಕಿಸುವ ಬಗೆ ನಿನಗೆ ಇದೆಯದೆ? ನಮ್ಮಂತೆ ನೀನು ಮರುಗುತ್ತಿರುವೆಯಲ್ಲ. ನಿನ್ನ ಕೃಪಾಕಟಾಕ್ಷಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪಾರ್ಥನೊಡನೆ ಕರ್ಣಸುತನೂ ಬಿದ್ದಿದ್ದಾನೆ. ಮಹಾಪ್ರತಾಪಶಾಲಿ ಮಧ್ಯಮ ಪಾಂಡವನನ್ನು, ವೀರಾಗ್ರಣಿ ವೃಷಕೇತುವನ್ನು ಕುದುರೆಯ ನೆಪದಿಂದ ಕೊಂದಿದ್ದಾನೆಂದರೆ ಆತ ಅಗ್ರವಾಹನ ಖಂಡಿತವಾಗಿ ಮಹಾಪರಾಕ್ರಮಿಯೇ ಇರಬೇಕು. ಏಕೆಂದರೆ ತ್ರೈಲೋಕ್ಯವೀರ ಫಲುಗುಣನೆಂಬುದು ಪೂರ್ವದಲ್ಲಿಯ ಮಹಾಭಾರತ ಯುದ್ಧದಲ್ಲಿಯೇ ನಿರ್ಣಯಿಸಲ್ಪಟ್ಟಿದೆ. ಆತನ ಮೇಲೆ ಸೀಡು ತೀರಿಸಿಕೊಳ್ಳುತ್ತೇನೆ. ಅವನೆಂತಹ ಪೌರುಷವಂತನೇ ಆಗಿರಲಿ ಎಂದು ಭೀಮನು ಶೋಕದಿಂದಲೋ ರೋಷದಿಂದಲೋ

0: ಅಚ್ಯುತ ವೃಕೋದರರನು
1: ಕಲಿ ಭೀಮ ಕೃಷ್ಣನೊಂದಿಗೆ ವೀರಾವೇಶದಿಂದ ಪೌರುಷದಿಂದ ಇರುವಾಗ ಗಾಯಗೊಂಡ ಅನಿರುದ್ಧ ಸಾತ್ಯಕಿ ಪ್ರದ್ಯುಮ್ನ ಇವರೆಲ್ಲರೂ ಉಲೂಪಿಯ ಅರಮನೆಯಲ್ಲಿ ಉಪಚಾರನ್ನು ಪಡೆದು ಚೇತರಿಸಿಕೊಂಡು ಗಂಗೆಯ ಶಾಪದಿಂದ ಹತನಾಗಿ ಬಿದ್ದ ಮಧ್ಯಮ ಪಾಂಡವನ ಶವವಿರುವ ಕಡೆ ಬರುತ್ತಾರೆ. ಶ್ರೀಕೃಷ್ಣ ಕಲಿ ಭೀಮ ಕುತಿ ಮುಂತಾದವರು ಬಂದಿರುವುದನ್ನು ಕಂಡು ಅವರನ್ನೆಲ್ಲ ಸಂತೈಸುತ್ತಾರೆ. ಹಾಗೆ ಇನ್ನೂ ದುಗುಡದಲ್ಲೇ ಇದ್ದ ಧನಂಜಯನ ಮಗನಿಗೆ ಸಮಾಧಾನ ಹೇಳಿ ಕಲಿ ಭೀಮನನ್ನು ಕೃಷ್ಣನನ್ನು ತೋರಿಸಿ ಇನ್ನು ನೀನು ಮರುಗಬೇಡ.

ಮತ್ತೆ ಪಾರ್ಥನು ವರ್ತಿಸಿದ ರೀತಿಯನ್ನು, ಮಾಡಿದ ಪ್ರಮಾದವನ್ನು, ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತಾ ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತಿಸಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು, ಅಂತಹ ಪಾಪಿ ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪ

0: ಈ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ವಹಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿ ಡಿ ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
2: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನು ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನು ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನು ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು

0: ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೆನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ದಿ ಸಾಧಿಸಿದೆ, ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ದಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು ರಾಜ್ಯದ ಸಮತೋಲಿತ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೀಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೀಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ

ಸಂಭವಿಸಿದ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಅಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಪೂರ್ಣಿಮೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು. ಈಗ ಗಣೇಶನ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

0: ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು.
1: ಗುರು ಶ್ಲೋಕದಿಂದ ಕಾರ್ಯಕ್ರಮ ಪ್ರಾರಂಭಿಸಲಾಗುತ್ತದೆ.

0: ಪುರಂದರದಾಸರ ಕೀರ್ತನೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು.
1: ಏ ಹರ್ಷಿತ್, ಏನೋ ಈ ದಿನ ಶಾಲಾ ಆವರಣದಲ್ಲಿ ಸಡಗರ ಸಂಭ್ರಮ ಕಾಣುತ್ತಿದೆ.
2: ಏ ಶ್ರೇಯಸ್, ನಿನಗೆ ಗೊತ್ತಿಲ್ಲವೇ, ಈ ದಿನ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ.
1: ಗುರು ಪೂರ್ಣಿಮೆ ಹಾಗಂದರೆ?
2: ಅಂದರೆ ಈ ದಿನವನ್ನು ಗುರುಗಳಿಗೆ ಗೌರವ, ಕೃತಜ್ಞತೆ ಮತ್ತು ಭಕ್ತಿಯನ್ನು ಸಲ್ಲಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ.
1: ಯಾಕೆ, ಪೂರ್ಣಿಮೆ ಪ್ರತಿ ತಿಂಗಳು ಬರುತ್ತದಲ್ಲವೇ?
2: ಬರುತ್ತದೆ, ಆದರೆ ಇದು ದ್ವಾಪರ ಯುಗದಲ್ಲಿ ಕುರು ಪಾಂಡವರ ಗುರುಗಳು ಮಹಾಭಾರತ ಗ್ರಂಥವನ್ನು ಬರೆದ ಮಹರ್ಷಿ ವೇದವ್ಯಾಸರ ಜನ್ಮದಿನ. ಇದಕ್ಕೆ ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ.
1: ಓಹೋ, ಹೌದು, ನನಗೆ ನಮ್ಮ ತಾಯಿ ಹೇಳುತ್ತಿದ್ದರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು.
2: ಖಂಡಿತವಾಗಿಯೂ, ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಮೂವರು ಪ್ರತ್ಯಕ್ಷ ದೇವರುಗಳು. ಅದಕ್ಕಾಗಿಯೇ ಈ ದಿನ ತಂದೆ ತಾಯಿಗಳಿಗೆ, ಗುರುಗಳಿಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರಿಗೂ ನಮನಗಳನ್ನು ತಿಳಿಸಬೇಕು.
1: ಹಾಗಾದರೆ ಸರಿ, ನಡೆ, ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಅಗೋ, ಆ ಕಡೆ ನೋಡು, ರವಿ, ದಾನಿ ಹಾಗೂ ಜೋಸೆಫ್ ಬರುತ್ತಿದ್ದಾರೆ. ತಡೆ, ಜೊತೆಗೂಡಿ ಹೋಗೋಣ.
1: ಹೇ, ಬೇಗ ಬಾರೋ ರವಿ.
3: ಏನ್ರಪ್ಪ ಎಲ್ಲ ಹೊರಟಂತಿದೆ?
1: ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಗುರುಗಳಿಗೆ ನಮನಗಳನ್ನು ತಿಳಿಸೋಣವೆಂದು ಹೋಗುತ್ತಿದ್ದೇವೆ.
3: ಲೇ, ನೀನಿವಾಗ ಕಾಲೇಜ್ ವಿದ್ಯಾರ್ಥಿ ಕಣೋ, ಶಾಲೆ ಕಡೆ ಯಾಕೆ?
2: ಹಾಗಾದರೆ ಕಾಲೇಜಿನ ಉಪನ್ಯಾಸಕರು ಮಾತ್ರ ಗುರುಗಳ?
3: ಹೌದು.
2: ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತ ಗೊತ್ತಿಲ್ಲವೇ?
1: ಅಂದರೆ
2: ನಮ್ಮ ಜೀವನದಲ್ಲಿ ಒಂದಕ್ಷರವನ್ನು ಕಲಿಸಿದವರು ಸಹ ಗುರುಗಳೇ. ಅಂದರೆ ನಾವು ಯಾರಿಂದ ಯಾವ ವಿದ್ಯೆ ಕಲಿತರು ಅವರೆಲ್ಲ ನಮ್ಮ ಗುರುಗಳೇ.
4: ಹಾಗಾದರೆ ಪಿ ಮಾಸ್ಟರ್, ಡ್ರಾಯಿಂಗ್ ಮಾಸ್ಟರ್, ಸಂಗೀತ ಶಿಕ್ಷಕರು, ಕರಾಟೆ ಕಲಿಸಿದವರು ಗುರುಗಳೇ.
2: ಹೌದು, ನಮ್ಮ ಜೀವನ ಪರ್ಯಂತ ನಮಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರು ಗುರುಗಳೇ. ಬನ್ನಿ, ಹೋಗೋಣ.

0: ಶರಣಂ.
1: ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲಾ ಕನ್ನಡ ಶಿಕ್ಷಕರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳೋಣ.
2: ಗುರುಭ್ಯೋ ನಮಃ. ನಗುರೋರಧಿಕಂ. ಪೂಜ್ಯ ತಂದೆ ತಾಯಿ ಹಾಗೂ ನನ್ನ ಬದುಕಿನ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ಪೊಡಮಟ್ಟು. ಮಕ್ಕಳೇ, ಈ ದಿನ ಗುರು ಪೂರ್ಣಿಮೆ, ಗುರುಗಳ ಬಗ್ಗೆ ಯಾರಾದರೂ ಹೇಳುತ್ತೀರಾ?
3: ಸರ್, ಗುರುಗಳು ನಮ್ಮ ಜೀವನದ ದಾರಿದೀಪ. ಅವರು ನಮಗೆ ಜ್ಞಾನ, ಸಂಸ್ಕಾರ ಮತ್ತು ಉತ್ತಮ ಬದುಕಿನ ದಾರಿಯನ್ನು ತೋರಿಸುತ್ತಾರೆ.
4: ಅಯ್ಯೋ, ಓದಿಸೋದೇ ಕೆಲಸ, ಅದಕ್ಕೆ ಇಷ್ಟೊಂದು ಗೌರವ ಯಾಕೆ?
2: ರವಿ, ಈಗ ನೀನು ಸುಮ್ಮನಿರು, ಮುಂದೆ ನಿನಗೆ ಅದರ ಅರ್ಥ ತಿಳಿಯುತ್ತದೆ.
4: ನೋಡೋಣ ಸರ್, ಅವಾಗ ಇವಾಗಲೇ ಯಾಕೆ?
2: ಮಕ್ಕಳೇ, ನಮ್ಮ ಪರಂಪರೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ಯಾವುದಾದರೂ ಉದಾಹರಣೆ ಹೇಳುವಿರಾ?
5: ಸರ್, ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು,
6: ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳು,
3: ಶಿವಾಜಿ. ಇತಿಹಾಸದ ಪುಟದಲ್ಲಿ ಉಳಿಯಬೇಕಾದರೆ ಗುರುಗಳಾದ ದಾದಾಜಿ ಕೊಂಡದೇವರ ಮಾರ್ಗದರ್ಶನ,
7: ಭಗವಾನ್ ಶ್ರೀಕೃಷ್ಣರ ಗುರುಗಳು ಸಾಂದೀಪಿನಿ ಮುನಿಗಳು,
3: ಧರ್ಮಾತೀತವಾಗಿ ಜಗತ್ತಿಗೆ ಮಾದರಿಯಾದ ಗುರು ಗೋವಿಂದ ಭಟ್ಟರು ಹಾಗೂ ಸಂತ ಶಿಶುನಾಳ ಶರೀಫರು,
8: ಜಗತ್ತಿನ ಸಂಪದ್ಭರಿತ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಗುರುಗಳು ವಿದ್ಯಾರಣ್ಯರು.
2: ಹೌದು ಮಕ್ಕಳೇ, ನೀವೆಲ್ಲರೂ ತಿಳಿಸಿದ ಆ ಗುರು ಶಿಷ್ಯರೆಲ್ಲರೂ ಈ ಪರಂಪರೆಗೆ ಮಾದರಿಯಾಗಿ, ಗುರು ಅದ್ಭುತವೆಂದರೆ ಶಿಷ್ಯ ಪರಮಾದ್ಭುತರೆಂಬಂತೆ ಬೆಳೆದವರು. ಇವರೆಲ್ಲರ ಬದುಕಿನಲ್ಲಿ ಗುರುಗಳ ಮಹತ್ವ ಅತ್ಯಂತ ಪ್ರಮುಖವಾದುದು ಹಾಗೂ ಪ್ರತ್ಯಕ್ಷ ದೇವರುಗಳೆಂದು ತಿಳಿದು ನಡೆದವರು. ಒಮ್ಮೆ ನರೇಂದ್ರನಾಥರಾಗಿದ್ದ ಸ್ವಾಮಿ ವಿವೇಕಾನಂದರು, ನನಗೆ ದೇವರನ್ನು ಕಾಣಬೇಕೆಂಬ ಹಂಬಲವಿದೆ, ದೇವರನ್ನು ಕಾಣುವುದು ಸಾಧ್ಯವೇ ಎಂದಾಗ ಪರಮಹಂಸರು, ಖಂಡಿತ ಸಾಧ್ಯ, ಶ್ರದ್ಧೆ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯಿಂದ ದೇವರನ್ನು ಅನುಭವಿಸಬಹುದು ಎಂದರು. ಸದ್ಗುರುವಿನ ಮಾರ್ಗದರ್ಶನವು ಶಿಷ್ಯರ ಜೀವನವನ್ನು ರೂಪಿಸುತ್ತದೆ. ಗುರು ಶಿಷ್ಯರ ಬಾಂಧವ್ಯವು ಜ್ಞಾನ, ಭಕ್ತಿ ಮತ್ತು ಸೇವೆಯನ್ನು ಅವಲಂಬಿಸಿರುತ್ತದೆ.
4: ಸರ್, ನಾನು ತಪ್ಪಾಗಿ ಯೋಚಿಸಿದೆ, ಕ್ಷಮಿಸಿ. ಇವರೆಲ್ಲರ ಬಗ್ಗೆ ಕೇಳಿದ ಮೇಲೆ ತಿಳಿಯಿತು, ಗುರುಗಳಿಲ್ಲದೆ ಜ್ಞಾನ ಸಿಗುವುದಿಲ್ಲ ಎಂದು.
5: ಗುರುವೇ ಜೀವನದ ಬೆಳಕು, ಗುರುವೇ ಯಶಸ್ಸಿನ ದಾರಿ.
3: ನಮ್ಮಲ್ಲಿಯ ಜ್ಞಾನದ ಮೂಲಕವೇ ವ್ಯಕ್ತಿಯ ಬದುಕಿಗೆ ಗುರು ಎಷ್ಟು ಅವಶ್ಯಕ ಹಾಗೂ ಶ್ರೇಷ್ಠ ಎಂಬುದನ್ನು ತಿಳಿಸಿದ ಕನ್ನಡ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
7: ಗೌರವಾನ್ವಿತ ಅತಿಥಿಗಳೇ, ನನ್ನ ಪ್ರೀತಿಯ ಶಿಕ್ಷಕರ ಬಂಧುಗಳೇ, ಆತ್ಮೀಯ ಪೋಷಕರೇ ಹಾಗೂ ಪ್ರಿಯ ಮಕ್ಕಳೇ, ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದ ದಿನವಾದ ಗುರು ಪೂರ್ಣಿಮೆಯನ್ನು ಆಚರಿಸಲು ಒಂದಾಗಿದ್ದೇವೆ. ಈ ದಿನವು ಕೇವಲ ಹಬ್ಬವಲ್ಲ, ಜ್ಞಾನವನ್ನು ನೀಡಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ಗುರು ಎಂದರೆ ಕೇವಲ ಪಾಠ ಕಲಿಸುವ ವ್ಯಕ್ತಿಯಲ್ಲ,

0: ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಸಿ ಉತ್ತಮ ನಾಗರಿಕನಾಗಿ ರೂಪಿಸುವ ಶಿಲ್ಪಿ. ತಾಯಿ ನಮ್ಮ ಬದುಕನ್ನು ನೀಡಿದರೆ, ತಂದೆ ನಮ್ಮನ್ನು ಬೆಳೆಸಿದರೆ, ಗುರು ನಮ್ಮ ಜೀವನಕ್ಕೆ ದಿಕ್ಕು ಮತ್ತು ಗುರಿಯನ್ನು ನೀಡುತ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಯುಗದಲ್ಲಿ ಮಾಹಿತಿಯನ್ನು ಪಡೆಯುವುದು ಸುಲಭ, ಆದರೆ ಯಾವುದೇ ಸತ್ಯ, ಯಾವುದೂ ಮೌಲ್ಯಯುತ, ಯಾವುದೂ ಜೀವನವನ್ನು ರೂಪಿಸುತ್ತದೆ ಎಂಬ ವಿವೇಕವನ್ನು ಕಲಿಸಿದವರು ಗುರುಗಳು. ಆದ್ದರಿಂದ ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಅವರ ಮಾರ್ಗದರ್ಶನವನ್ನು ಜೀವನದ ಸಂಪತ್ತಾಗಿ ಸ್ವೀಕರಿಸಿ. ಗುರು ನೀಡಿದ ಜ್ಞಾನ ಎಂದಿಗೂ ಕಡಿಮೆಯಾಗುವುದು, ಗುರು ಕೊಟ್ಟ ಸಂಸ್ಕಾರ ಎಂದಿಗೂ ನಾಶವಾಗುವುದಿಲ್ಲ. ಗುರುವಿನ ಆಶೀರ್ವಾದವೇ ಜೀವನದ ಯಶಸ್ಸಿನ ನಿಜವಾದ ಬಲ. ಧನ್ಯವಾದಗಳು. ಜೈ ಹಿಂದ್.
1: ಹಿತವಚನ ತಿಳಿಸಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಎಲ್ಲರೂ ಒಟ್ಟಾಗಿ ನಮ್ಮ ಎಲ್ಲಾ ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಗುರುವೇ ಜ್ಞಾನದ ದೀಪವು, ಗುರುವೇ ಬದುಕಿನ ರೂಪವು, ಅಜ್ಞಾನದ ಕತ್ತಲೆಯ ಕಳೆದು ಬೆಳಕಿನ ಹಾದಿಯ ತೋರಿದವರು, ನಿಮ್ಮ ಋಣವನ್ನು ತೀರಿಸಲಾರೆವು. ನಿಮ್ಮ ಆಶೀರ್ವಾದವೇ ಸಂಪತ್ತು. ಗುರು ಪೂರ್ಣಿಮೆಯ ಈ ಶುಭ ದಿನ ಸ್ವೀಕರಿಸಿ ನಮ್ಮ ನಮನಗಳ. ಗುರುವೇ ನಮಃ.
3: ಗುರು

0: ಕಾಯ್ಕಿಣಿ.
1: ಜಯಂತ್ ಕಾಯ್ಕಿಣಿ ರವರ ಗೀತೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು, ನಾವು ನಿರೂಪಕಿ ಶ್ರೀನಿಧಿ ಚಂದ್ರ,
2: ರವಿಶಂಕರ್,
3: ಬದ್ರಿನಾಥ್ ಎಲ್,
4: ಹರ್ಷಿತ್ ಗೌಡ,
5: ಶಶಾಂಕ್ ಎಸ್ ಭಟ್,
6: ಶ್ರೇಯಸ್ ಎಚ್,
7: ದಾನಿ ರಾಜ್ ಪುರೋಹಿತ್,
8: ಶ್ರೀಜಾ ಎಸ್ ಭಟ್,
9: ಕಶಿಶ್, ವಾಸವಿ ಎಸ್ ಹೆಗಡೆ.
1: ಮಾರ್ಗದರ್ಶಕರು ಶ್ರೀಮತಿ ಜಾಸ್ಮಿನ್, ಶ್ರೀ ಲೋಕೇಶ್ ಹಾಗೂ ಮಂಜುನಾಥ್.
0: ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಧನ್ಯವಾದಗಳು.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 3 ಗಂಟೆ, ಇನ್ನೀಗ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ನಲ್ಲಿ ರಾಜಾಕೋ ರಾಣಿ ಸೆ ಪ್ಯಾರ್ ಹೋ ಗಯಾ, ಹಾಗೆಯೇ ಶಿಖಾರಿ, ಈ ಎರಡೂ ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು.
1: ಸುನ್ನೋರೆ ಬಂಧು ಸುನ್ನೋರೆ ಮಿತುವಾ, ದೇನೆ ಕೋ ಹಮ್ ಆಯೆ ಹೈ ತುಮ್ ಸಬ್ ಹಿ ಕೋ ನ್ಯೋತಾ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು

ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿನ ನಗ ದಿ

0: ರಾಜಕೋ ರಾಣಿ ಸೇ ಪ್ಯಾರ್ ಹೋ ಗಯಾ ಹಾಗೂ ಶಿಖಾರಿ ಈ ಎರಡೂ ಚಿತ್ರಗಳಿಂದ ಆಯ್ದ ಗೀತೆಗಳನ್ನ ಗುಲ್ಮೊಹರ್ನಲ್ಲಿ ಇದುವರೆಗೂ ಕೇಳ್ತಾ ಇದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ 6:30, ಕೃಷಿ ರಂಗ ಕಾರ್ಯಕ್ರಮ 6:51, ಚಿಗುರು ಸಸ್ಯ ಉತ್ಪಾದನೆ ಕುರಿತಾಗಿ ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45, ಸಿರಿಗಂಧ ರಾತ್ರಿ 8:00. ಬಿಜಿ ವಿನುತ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು 9:15. ಇನ್ನು ಯುವವಾಣಿ ಕಾರ್ಯಕ್ರಮ 9:30, 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವ್ರತ್ ಮಿಶ್ರಾ ಅವರ ಸಿತಾರ್ ವಾದನವನ್ನು ಕೇಳಬಹುದು. ಈ ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿಬರ್ತಾ ಇದೆ ದೆಹಲಿ ಕೇಂದ್ರದಿಂದ. ಸಮಯ 10:00. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಆಲಿಸಲಿದ್ದೀರಿ ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಸಮಯ ಇದೀಗ 4:02:50. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು, ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

ನೆಕ್ಸ್ಟ್ ಮೆಲೋಡ್ಸ್ನಲ್ಲಿ ಸಾಕ್ತಾ ಇದೀವಿ. ಸಮಯ 4:07. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲು ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಿಮ್ಮ ಜೀವನವನ್ನ ಬದಲಾಯಿಸಿದಂತಹ ಒಂದು ಹವ್ಯಾಸ ಅಭ್ಯಾಸ ಯಾವುದು ಅಂತ ನಾನು ಕೇಳಿದ್ದೆ. ಪ್ರಕಾಶ್ ಅವರು ಬೆಂಗಳೂರಿನಿಂದ ಒಂದು ಸಂದೇಶವನ್ನು ಕಳಿಸ್ಕೊಡಿದರೆ, ಸರ್ ನಾನು ಪ್ರತಿದಿನ ರಾತ್ರಿ ಮಲಗೋದಕ್ಕೂ ಮುಂಚೆ 10 ನಿಮಿಷ ಡೈರಿ ಬರೀತೀನಿ. ಮೊದಲು ನಾನು ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೆ, ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ಏನೂ ಗೊತ್ತಾಗ್ತಿರಲಿಲ್ಲ. ಕೋಪ ಟೆನ್ಷನ್ನು ಎಲ್ಲ ತಲೆ ಓಡ್ತಾ ಇತ್ತು. ಆದರೆ ಈ ಒಂದು ಅಭ್ಯಾಸ ಶುರು ಮಾಡಿದ್ಮೇಲೆ ಎಲ್ಲ ಬದಲಾಯಿತು. ರಾತ್ರಿ ಹೊತ್ತು ಕೂತು ಇವತ್ತೇನಾಯಿತು, ಏನು ಕಲಿತೆ, ನಾಳೆ ಏನು ಸರಿಪಡಿಸ್ಕೋಬೇಕು ಅಂತ ಬರೆಯೋದಕ್ಕೆ ಶುರು ಮಾಡಿದೆ. ನಿಧಾನವಾಗಿ ಮನಸ್ಸು ಕ್ಲಿಯರ್ ಆಯಿತು, ಪ್ರಾಬ್ಲಮ್ಗಳು ಚಿಕ್ಕದಾಗಿ ಕಾಣೋದಕ್ಕೆ ಶುರು ಆಯಿತು. ಸೊ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತು ನನಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕೂಡ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮೋಟಿವೇಶನ್ ವಿಡಿಯೋಗಳನ್ನ ನೋಡೋದ್ರಿಂದ ಆಗದೆ ಇರುವಂತಹ ಬದಲಾವಣೆ, ಈ ಒಂದು 10 ನಿಮಿಷ ದಿನ ತನ್ನ ದಿನಚರಿಯನ್ನ ಬರೆಯೋದ್ರಿಂದ ಅಭ್ಯಾಸ ಆಯಿತು, ಈ ಅಭ್ಯಾಸದಿಂದ ಬದಲಾವಣೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಿದಂಥ ಆ ಒಂದು ಹವ್ಯಾಸ ಅಭ್ಯಾಸ ಯಾವುದು ಅಂತ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9489809103.

ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಹವ್ಯಾಸಗಳು ಅಭ್ಯಾಸಗಳು ಅವರ ಬದುಕನ್ನು ಬದಲಾಯಿಸುತ್ತೆ ಅಂತ ನೀವು ಕಂಡಿರುವಂಥ ಹವ್ಯಾಸಗಳು ನಿಮ್ಮ ಅಭ್ಯಾಸಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ನಾನು ಕೇಳಿದ ಸಂದೇಶ ಕಳಿಸ್ಕೊಡಿ ಅಂತ ಒಂದಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಪುಷ್ಪಾಶ ಅನುಭವಗಾರ ಗದಗದಿಂದ, ಮದುವೆಗೆ ಮುಂಚೆ ನನಗೆ ಅಡುಗೆ ಬರ್ತಾ ಇರಲ್ಲ ಸರ್, ಮದುವೆ ಆದಮೇಲೆ ಅಡುಗೆ ಮಾಡೋದಕ್ಕೆ ಕಲ್ತ್ಕೊಂಡೆ, ಅದನ್ನೇ ಹವ್ಯಾಸ ಮಾಡಿಕೊಂಡೆ, ಹೊಸ ಹೊಸ ಐಟಮ್ನ ಟ್ರೈ ಮಾಡ್ತಾ ಇದ್ದೆ, ರುಚಿ ರುಚಿಯಾಗಿ ಮಾಡ್ತಾ ಇದ್ದೆ, ಅದು ನನ್ನ ಬದುಕನ್ನು ಬದಲಾಯಿಸ್ತು. ಬಿಕಾಸ್ ನಾನು ಒಳ್ಳೊಳ್ಳೆ ಅಡುಗೆಯನ್ನು ಮಾಡೋದನ್ನು ಕಲಿತೆ, ಅಡುಗೆ ಮೂಲಕ ಎಲ್ಲರೂ ಮನಸ್ಸನ್ನು ಗೆಲ್ಲಬಹುದು ಅಂತಾರಲ್ಲ, ಅದು ನನ್ನಿಂದ ಸಾಧ್ಯ ಆಯಿತು. ಆಮೇಲೆ ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ಆದರೆ ಪಾತ್ರೆ ತೊಳೆಯೋದೇ ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಇದೇ ರೀತಿ ಯಾವ್ದಾರೊಂದು ಹವ್ಯಾಸ ಇದ್ರೆ, ಅಭ್ಯಾಸ ಇದ್ರೆ, ಅದು ನಿಮ್ಮನ್ನು ಬದುಕನ್ನು ಬದಲಾಯಿಸಿದ್ರೆ ತಡ ಮಾಡಿಬಿಡಿ. ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9408091013.

ನಾವು ನಮ್ಮ ಜೀವನನ ಬದಲಾಯಿಸ್ಕೋಬೇಕು ಅಂದರೆ ದೊಡ್ಡ ದೊಡ್ಡ ನಿರ್ಧಾರ ತಗೋಬೇಕು ಅಂತ ಅನ್ಕೋತೀವಿ, ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಅನ್ಕೋತೀವಿ. ಆದರೆ ಸತ್ಯ ಏನು ಅಂದರೆ, ಜೀವನನ ಬದಲಾಯಿಸೋದು ದೊಡ್ಡ ದೊಡ್ಡ ಹೆಜ್ಜೆಗಳು, ದೊಡ್ಡ ದೊಡ್ಡ ಪ್ಲ್ಯಾನ್ಗಳು ಅಲ್ಲ, ನಾವು ಮಾಡುವಂಥ ಚಿಕ್ಕ ಪುಟ್ಟ, ನಾವು ಬದಲಾಯಿಸ್ಕೊಳ್ಳುವಂಥ ಚಿಕ್ಕ ಪುಟ್ಟ ಹವ್ಯಾಸಗಳು, ಬದಲಾವಣೆಗಳು. ಪ್ರತಿದಿನ ಬೆಳಗ್ಗೆ 10 ನಿಮಿಷ ಬೇಗ ಹೇಳೋದು, ಫೋನ್ ನೋಡೋ ಬದಲು ಒಂದು ಪುಟ ಓದೋದು, ಕೋಪ ಬಂದಾಗ ಒಂದು 5 ನಿಮಿಷ ಯಾರ ಹತ್ರನೂ ಮಾತಾಡದೆ ಸುಮ್ಮನೆ ಇರೋದು, ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದು, ಇವೆಲ್ಲವೂ ತುಂಬ ಚಿಕ್ಕ ಚಿಕ್ಕ

ವಿಚಾರಗಳೇ. ಆದರೆ ಇವು ನಮ್ಮ ಯೋಚನೆಯನ್ನು ಯೋಚನೆಗಳನ್ನ ಬದಲಾಯಿಸುತ್ತೆ. ಯೋಚನೆ ಬದಲಾದಾಗ ನಮ್ಮ ಮಾತು ಬದಲಾಗುತ್ತೆ, ನಮ್ಮ ನಡವಳಿಕೆ ಬದಲಾಗುತ್ತೆ, ಆಲೋಚನೆಗಳು ಬದಲಾಗುತ್ತೆ. ಮಾತು ಬದಲಾದಾಗ ಕೆಲಸ ಬದಲಾಗುತ್ತೆ, ಕೆಲಸ ಬದಲಾದಾಗ ನಮ್ಮ ಭವಿಷ್ಯನೇ ಬದಲಾಗುತ್ತೆ. ಒಂದು ಬೀಜದಿಂದ ದೊಡ್ಡ ಆಲದ ಮರ ಆಗೋ ಹಾಗೆ ಒಂದು ಚಿಕ್ಕ ಅಭ್ಯಾಸದಿಂದ ದೊಡ್ಡ ಜೀವನನೇ ಶುರುವಾಗುತ್ತೆ. ನಾವು ಇವತ್ತು ಮಾಡುವಂಥ ಒಂದು ಚಿಕ್ಕ ಬದಲಾವಣೆ, ಚಿಕ್ಕ ಹವ್ಯಾಸ, ಚಿಕ್ಕ ಏನಾದರೂ ಒಂದು ಸಣ್ಣ ಪುಟ್ಟ ಒಂದಷ್ಟು ಚೇಂಜಸ್ಗಳು ಮುಂದೆ ನಮ್ಮ ದೊಡ್ಡ ಗೆಲುವಿಗೆ ಕಾರಣವಾಗಬಹುದು. ನನಗೆ ಟೈಲರಿಂಗ್ ಕ್ಲಾಸಸ್ ಮಾಡೋದು ಅಂದರೆ ತುಂಬ ಇಷ್ಟ. ಕ್ಲಾಸ್ ಮಾಡೋದು ಶುರು ಮಾಡಿದ್ಮೇಲೆ ಸುಮಾರು ಮಕ್ಕಳಿಗೆ ಕ್ಲಾಸಸ್ ಹೇಳ್ಕೊಟ್ಟಿದ್ದೀನಿ, ಹಾಗೂ ಇಷ್ಟು ಕಡೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಮಾಸ್ಟರ್ ಡಿಗ್ರಿ ಮುಗಿಸಿದ್ರೂ ಕೂಡ ಡಿಪ್ಲೊಮೋ ಮೇಲೆ ಕ್ಲಾಸಸ್ ಕೊಡ್ತಾ ಇದ್ದೀನಿ, ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಕೆಲಸ ಶುರು ಮಾಡಿದ್ಮೇಲೆ ನನಗೆ ಒಳ್ಳೆಯ ಹೆಸರು ಕೂಡ ಸಿಕ್ಕಿದೆ. ಸೆಲ್ಫ್ ಅರ್ನಿಂಗ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿರ್ತೀನಿ. ಹೊಸ ಹೊಸ ಪ್ಯಾಟರ್ನ್ಸ್ಗಳನ್ನ ಕಟ್ ಮಾಡೋದನ್ನು ಕಲಿತಾ ಇದ್ದೀನಿ, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಯಾರು? ಸರಸ್ವತಿ ಸಿದ್ದಪ್ಪ ಅವರು. ನೋಡಿ, ಇವರು ಟೈಲರಿಂಗನ್ನು ಕ್ಲಾಸಸ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ, ಈ ಒಂದು ಬದಲಾವಣೆಯನ್ನು ತಂದರು. ಸೊ ತಮಗೆ ಗೊತ್ತಿರೋ ವಿದ್ಯೆಯನ್ನು ಬೇರೆಯವರಿಗೆ ಹೇಳಿಕೊಟ್ರು. ಸೊ ಅದರಿಂದ ಇವರಿಗೆ ರೆಸ್ಪೆಕ್ಟ್ ಕೂಡ ಸಿಕ್ತಂತೆ, ಅರ್ನಿಂಗ್ಸ್ ಕೂಡ ಬಂದಂತೆ. ನಿಮ್ಮ ಲೈಫಲ್ಲಿ ಈ ಥರ ಯಾವ ಒಂದು ಹವ್ಯಾಸ ಅಭ್ಯಾಸ ನಿಮ್ಮನ್ನು ಬದಲಾಯಿಸ್ತು? ಸಂದೇಶ ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ 9489809091013ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ತೆ ಸರ್, ನಾನು ರಮಾಮಣಿ ಅಜ್ಜ ಅವರ ಸುಳ್ಯ ತಾಲೂಕಿನಿಂದ. ನಾನು 2000ನೇ ಇಸವಿಯಲ್ಲಿ ಕಸದಿಂದ ರಸ ಮಾಡುವ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿದ್ದೆ. ಅದಾದ ನಂತರ ನನ್ನದೇ ಸ್ವಂತ ಆಲೋಚನೆಯಿಂದ ನೂರಾರು ಐಟಮ್ಗಳನ್ನು ತಯಾರಿಸಿ ಬಹಳಷ್ಟು ಕಡೆ ಪ್ರದರ್ಶನ ಮಾಡಿದೆ. ನನ್ನನ್ನು ಕನ್ನಡ ಸಾಹಿತ್ಯ ಪರಿಷತ್ನವರು ಗೌರವಿಸಿ ಸನ್ಮಾನಿಸಿದ್ದಾರೆ. ಇದರಿಂದ ಬಹಳಷ್ಟು ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ನಲ್ಲಿ ಮಕ್ಕಳಿಗೆ ಕಲಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇದರಿಂದ ಬಹಳ ಖುಷಿ ಪಡ್ತಾ ಇದ್ದೀನಿ. ಈ ಒಂದು ಹವ್ಯಾಸ, ಈ ಒಂದು ಅಭ್ಯಾಸ ನನ್ನ ಬದುಕನ್ನು ಬದಲಾಯಿಸಿದೆ ಅಂತ ಹೇಳ್ತಾ ಇದ್ದಾರೆ ರಮಾಮಣಿಯವರು. ಎಂತ ಅದ್ಭುತ ಅಲ್ವಾ? ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ನಾನು ಡೈರಿಯನ್ನು ಬರೆಯೋ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ ನನ್ನ ಕಾಲೇಜಿನಿಂದ, ಮತ್ತು ನನ್ನ ಕೆರಿಯರಲ್ಲೂ ಕೂಡ ಅದು ತುಂಬ ಒಳ್ಳೊಳ್ಳೆ ಅಡ್ವಾಂಟೇಜ್ಗಳನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ನಾನು ಯಾರ ಜೊತೆ ಕೆಲಸ ಮಾಡಿದ್ದೆ ಅವರ ನಂಬರು, ಅಡ್ರೆಸ್ಸು, ಹೆಸರು ಎಲ್ಲವನ್ನ ಒಂದು ಕಡೆ ಬರೆದು ಸ್ಟೋರ್ ಮಾಡಿಟ್ಕೋತೀನಿ. ಎಷ್ಟೋ ವರ್ಷಗಳ ನಂತರ ಕೂಡ ಅವರನ್ನು ವಾಪಸ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅದು ಸಹಾಯ ಮಾಡಿದೆ. ಈ ಒಂದು ಅಭ್ಯಾಸ, ಈ ಒಂದು ಹವ್ಯಾಸ ನನ್ನ ಬದುಕನ್ನು ಬದಲಾಯಿಸಿದೆ ಅಂತ ಎನ್ಆರ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ವಿಶ್ವನಾಥ್ ಬಿ ಅವರು ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂಥ ಬದಲಾವಣೆ ಅಂದರೆ, ನಾನು ಆಕಾಶವಾಣಿಯನ್ನು ಕೇಳೋದಕ್ಕೆ ಶುರು ಮಾಡಿದೆ. ಅದಾದ ನಂತರ ನನ್ನ ಬದುಕಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಂಡಿದ್ದೀನಿ. ಬದುಕನ್ನು ಹೇಗೆ ಸರಿಪಡಿಸ್ಕೊಂಡು ಹೋಗಬೇಕು ಅಂತ ಕಲ್ತಿದ್ದೀನಿ. ರೇಡಿಯೋದಲ್ಲಿ ಮಾಹಿತಿ, ಮನೋರಂಜನೆ, ಡಾಕ್ಟರ್ ಸಲಹೆ, ಕಾನೂನು ಸಲಹೆಗಳು ಎಲ್ಲ ತಿಳ್ಕೊಂಡು ನನ್ನ ಬದುಕು ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸಂದೇಶಗಳಿವೆ ಖಂಡಿತ ಓದ್ತೀನಿ. ನಿಮ್ಮ ಬದುಕನ್ನ ಯಾವ ಹವ್ಯಾಸ, ಯಾವ ಅಭ್ಯಾಸ ಬದಲಾಯಿಸ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9489901013ಕ್ಕೆ.

ಸರ್, ನಾನು ಚಿತ್ರಗಳನ್ನು ಸಂಗ್ರಹ ಮಾಡ್ತೀನಿ, ನನಗೆ ತುಂಬ ಅನುಕೂಲವಾಗಿದೆ ಅದು, ಬಹಳಷ್ಟು ಕೆಲಸಗಳು ಕೂಡ ಅದರಿಂದಾನೇ ಬಂದಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಎಸ್ ಎಸ್ ಶಿಂಧೆ ಚಿತ್ರಕಲಾ ಶಿಕ್ಷಕರು ಮುಧೋಳದಿಂದ. ನಾನು ಸಂಗ್ರಹ ಮಾಡೋ ಚಿತ್ರಗಳನ್ನು ನೋಡಿ ಪೇಂಟಿಂಗನ್ನು ಕೂಡ ಕಲ್ತಿದ್ದೀನಿ, ಪೇಂಟಿಂಗನ್ನು ಮಾಡ್ತೀನಿ, ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗೋದಕ್ಕೆ ಅದು ನನಗೆ ಸಹಾಯ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಮುಂಚೆ ಸ್ವಲ್ಪ ದುಶ್ಚಟಗಳಿಗೆ ಏನೂ ಅಡಿಕ್ಟ್ ಆಗಿದೆ, ಅದನ್ನು ಬಿಟ್ಟ ಮೇಲೆ ನನಗೆ

ಹಾಗೆ ಬದುಕಲ್ಲಿ ಒಂದಷ್ಟು ಚೇಂಜಸ್ ಕಂಡಿದ್ದೀನಿ ನಾನು. ನೈಟಲ್ಲಿ ನಿದ್ದೆ ಬರ್ತಾರಲ್ಲ ಮುಂಚೆ, ಅದಕ್ಕೆ ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಪುಸ್ತಕ ಓದಿದ್ರೆ ಒಳ್ಳೆ ನಿದ್ದೆ ಬರ್ತಾ ಇದೆ ನನಗೆ ಇವಾಗ ಅಂತ ರಾಜೇಶ್ ನರೇಂದ್ರ ಅವರು ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಚಂದ್ರಮುಖಿ ಅವರು ಐ ಟಿ ಐ ಲೇಔಟಿಂದ ನನಗೆ ತುಂಬ ಕೋಪ ಬರ್ತಾ ಇತ್ತು. ಸ್ನೇಹಿತೆ ಒಬ್ಬರ ಮಾತಿನಿಂದ ಯೋಗ ಕ್ಲಾಸಿಗೆ ಸೇರಿಕೊಂಡೆ. ಯೋಗ ಕಲಿಸೋ ಜೊತೆಗೆ ಒಳ್ಳೊಳ್ಳೆ ಜೀವನದ ಪಾಠಗಳನ್ನು ಕೂಡ ಹೇಳ್ಕೊಡ್ತಾ ಇದ್ರು. ನನಗಾಗ ಸ್ವಲ್ಪ ಸ್ವಲ್ಪ ಕೋಪನೇ ಕಮ್ಮಿ ಆಗ್ತಾ ಬಂತು, ತಾಳ್ಮೆಯನ್ನು ಕಲಿಸ್ಕೊಡ್ತು. ನಾನು ಯೋಗ ಕ್ಲಾಸ್ಗೆ ದಿನ ಹೋಗ್ತಾ ಇದ್ದೀನಿ, ಆ ಕ್ಲಾಸ್ಗೆ ಧನ್ಯವಾದ ಹೇಳ್ತೀನಿ ಮನಸ್ಸಿನಲ್ಲೇ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಒಂದಷ್ಟು ಚಿಕ್ಕ ಪುಟ್ಟ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಕಡೆಗಾಣಿಸ್ತೀವಿ, ಆದರೆ ನಮ್ಗೆ ಗೊತ್ತೇ ಇರೋದಿಲ್ಲ ಅದು ನಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು, ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ ಅಂತ. ಮಂಗಳೇಶ ಸ್ವಾಮಿಯವರ ಸಂದೇಶವನ್ನು ಕಳಿಸ್ಕೊಡ್ತಾರೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ನಾವು ಏನೇನೋ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡಬೇಕು ಅಂತೀವಿ, ಆದರೆ ಆ ದೊಡ್ಡ ದೊಡ್ಡ ವಿಚಾರಗಳು ಆರಂಭ ಆಗೋದು ಈ ಚಿಕ್ಕ ಪುಟ್ಟ ಹವ್ಯಾಸಗಳಿಂದ, ಚಿಕ್ಕ ಪುಟ್ಟ ಅಭ್ಯಾಸಗಳಿಂದ. ಒಳ್ಳೆ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಶುರು ಮಾಡೋದಕ್ಕೆ ಇಂಥದ್ದೇ ಸಮಯ ಅಂತ ಏನೂ ಇಲ್ಲ, ಪರ್ಫೆಕ್ಟ್ ಟೈಮ್ ಅನ್ನೋದು ಬೇಕಾಗಿಲ್ಲ. ಇವತ್ತು ಈ ಕ್ಷಣ ಕೂಡ ಪರ್ಫೆಕ್ಟೇ. ಒಂದು ಪುಸ್ತಕ ಓದಿ, ಒಂದು ಲೋಟ ಜಾಸ್ತಿ ನೀರು ಕುಡಿಯೋದಕ್ಕೆ ಶುರು ಮಾಡಿ, ಯಾರಿಗಾದರೂ ಒಂದು ಒಳ್ಳೆ ಮಾತು ಹೇಳಿ, 10 ನಿಮಿಷ ನಡೆದಾಡಿ ಚಿಕ್ಕದಾಗಿ ಕಾಣುತ್ತೆ ಅಲ್ವಾ? ಆದರೆ 30 ದಿನ ಹೋದ ಮೇಲೆ ಹಿಂತಿರುಗಿ ನೋಡಿದಾಗ ನಾನು ಬದಲಾಗಿದ್ದೀನಿ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ನೆನಪಿರಲಿ, ದೊಡ್ಡ ನದಿ ಕೂಡ ಒಂದು ಚಿಕ್ಕ ಹನಿಯಿಂದನೇ ಶುರುವಾಗೋದು. ನಿಮ್ಮ ದೊಡ್ಡ ಜೀವನ ಕೂಡ ಒಂದು ಚಿಕ್ಕ ಹವ್ಯಾಸದಿಂದ ಅಭ್ಯಾಸದಿಂದ ಬದಲಾಗುತ್ತೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈಗ ನಾನು ಹೊರಡುವಂತಹ ಹೊತ್ತು ಇಷ್ಟು ಹೊತ್ತು. ನಿಮ್ಮ ಜೊತೆಯಾಗಿತ್ತು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗು ನೀವೇನು ಮಾಡಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೇಮ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಐದ್ ಗಂಟೆ ಆಯ್ತು. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅಲ್ಲಿ ಜೊತೆಯಾಗಿ ಸಾಕ್ತಾ ಇದೀವಿ ನಾವು ನೀವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ ಅಂತ ಎಲ್ಲರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮಾತಾ. ಎಸ್, ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಿದ್ದರೆ ದಯವಿಟ್ಟು ಬೇಗ ಬೇಗ ಮೆಸೇಜ್ ಮಾಡಿ, ರಿಪ್ಲೈ ಮಾಡಿ, ಐ ಆಮ್ ರೆಡಿ ಅಂತ. ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಬಂದು ತಲುಪಲಿ ಸಂದೇಶ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013. ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಐ ಆಮ್ ರೆಡಿ ಅಂತ ನೀವು ರೆಡಿ ಆಗಿದ್ದೀರಿ ಅಂತ ನಮಗೆ ಸಂದೇಶ ಕಳಿಸ್ಕೊಟ್ರೆ ನಾನು ಕೂಡ ನಿಮಗೆ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ. ಪ್ರಶ್ನೆಗೆ ಉತ್ತರ ಕೊಟ್ಟು ಹಾಡನ್ನ ಗೆಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು FM Rainbow 101.3 ಮೆಗಾಹರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: Ladies and gentlemen, here they come, the angels and the crazy boys.
1: ಸಖತ್ತಾಗಿದೆ ಹಾಡು ಅಂತ ಕೇಳ್ತಾ ಆರಾಮಾಗಿದ್ದೀರಾ? ಹಾ, ಆರಾಮಾಗಿರೋದಲ್ಲ ರೀ, ಹಾಗೆ ತಲೆಗೊಂದಷ್ಟು ಹುಳ ಬಿಟ್ಕೊಳ್ಳೋಕೆ ರೆಡಿಯಾಗಿ. ಯಾಕಂದ್ರೆ ಜೊತೆಯಾಗಿರೋ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಈ ಹೊತ್ತಲ್ಲಿ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾ? ನೇರಾತಿ ನೇರ ಫೋನಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ ನಿಮಿಷದ ಹಾಡನ್ನ ಕೇಳಬೇಕಾ? ವಾಟ್ಸ್ಆಪ್ ಅಲ್ಲಿ ಸಂದೇಶ ಕಳಿಸ್ಕೊಡಿ. 9480901013 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬೇಗ ಬೇಗ ಬರಲಿ ಸಂದೇಶ. ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಐ ಆಮ್ ರೆಡಿ ಅಂತ ನೀವು ಕಳಿಸಿ. ನಿಮ್ಮ ಸಂಖ್ಯೆಗೆ ನಾವೇ ಕಾಲ್ ಮಾಡ್ತೇವೆ, ಮಾತಾಡ್ತೀವಿ, ಪ್ರಶ್ನೆನ ಕೇಳ್ತೀವಿ, ಜೊತೆಯಾಗಿರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್.
0: Ladies and gentlemen, here they come, the angels and the crazy boys, and the magic begins.

0: ಕನ್ನಡ ಕಾಮನ್ ಬಿಲ್ 101.3 ನಾನು ರೆಡಿ, ಐ ಆಮ್ ರೆಡಿ ಅಂತ ಹೇಳಿ ಶಿರಸಿಯಿಂದ ಸಂದೇಶ ಕಳುಹಿಸಿ ಕೊಟ್ಟಿದ್ದವರು ಯಾರು ನೋಡೋಣವಾ. ಪವಿತ್ರ ಅವರೇ, ವೆಲ್ಕಮ್ ಟು ದ ಕಾರ್ಯಕ್ರಮ. ನಮಸ್ಕಾರ ಪವಿತ್ರ ಅವರೇ. ಎಸ್ ಪವಿತ್ರ ಅವರೇ, ನಮಸ್ತೆ. ಎಸ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಕಾಫಿ ನಂದಾಯ್ತು, ನಿಮ್ದಾಯ್ತಾ? ಓಕೆ, ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು ಪವಿತ್ರ ಅವರು. ಪವಿತ್ರ ಅವರು ಗೃಹಿಣಿಯಾಗಿ ತಮ್ಮ ತೋಟವನ್ನ ನೋಡಿಕೊಳ್ಳು ಅಷ್ಟೇ ಅಲ್ಲದೆ ತಾವೇ ಹೊಲಿಗೆಯನ್ನ ಕೂಡ ಮಾಡುವಂತಹ ಅದ್ಭುತವಾದ ಕೆಲಸಗಳನ್ನೆಲ್ಲ ಮಾಡ್ತಾ ಇದಾರೆ. ತಮ್ಮ ಟೈಮ್ ಅನ್ನ ಸೂಪರ್ ಆಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಪವಿತ್ರ ಅವರೇ, ನಿಮಗೆ ನಾನು ಒಂದು ಪ್ರಶ್ನೆಯನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ, ಕೇಳೋದಾ? ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಕಳಿಸ್ಕೊಡ್ಬೇಕು ಅಥವಾ ಯಾರಿಗಾದ್ರೂ ಹುಷಾರ್ ತಪ್ತು ಅಂತ ಹೇಳಿದ್ರೆ ಆರಾಮಾಗಿ ಮೊದಲು ತಂದಿಕ್ ಬಿಡೋದು ನಾವು ಮನೆಗೆ ಬೇಕರಿಯಿಂದ ಬ್ರೆಡ್ ಅನ್ನ, ಹೌದಾ? ಅಪ್ಪೆ ತಪ್ಪೆ ಬ್ರೆಡ್ ಅನ್ನ ಒಂದೆರಡು ದಿನ ಬಿಟ್ಬಿಟ್ರೆ ನೆಕ್ಸ್ಟ್ ನೀವು ತಿನ್ನಿಪ್ಪ ಅಂತ ಕೊಟ್ಟರು ಕೂಡ ಯಾರು ಬೇಡ ಬೇಡ ಬೇಡ ಅಂತ ಓಡೋಗ್ತಾರೆ. ಯಾಕಂದ್ರೆ ಅದು ಕಂಪ್ಲೀಟ್ ಒಣಗಿ ಹೋಗ್ಬಿಟ್ಟಿರುತ್ತೆ, ಹೌದಾ? ಯಾತಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಹೇಳಿ, ಯಾಕೆ ಗಟ್ಟಿ ಆಗಿರುತ್ತೆ?
1: ಅದು ಸಿಲಿಂಡರ್.
0: ಓಕೆ, ಸರಿ. ಹಾಗಾದರೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿರೋದಕ್ಕೆ ಅದಕ್ಕೋಸ್ಕರ ಒಂದು ಸುಳಿವುಗಳನ್ನ ಕೊಡ್ಲಾ? ಓಕೆ, ನಿಮಗೆ ಸುಳಿವು ನಾನು ಕೊಡ್ತಾ ಇರುವಂಥದ್ದು ಈ ರೀತಿಯಾಗಿದೆ. ಮೊದಲನೇದಾಗಿ, ಈ ಒಂದು ಬ್ರೆಡ್ಡಿನಲ್ಲಿ ನೀರು ಒಣಗುತ್ತೆ, ಹಾಗಾಗಿ. ಎರಡನೇದಾಗಿ, ಅದರಲ್ಲಿರುವಂತಹ ಸ್ಟಾರ್ಚ್ ರೆಟ್ರೋಗ್ರೆಡೇಷನ್ ಎನ್ನುವಂತಹ ಪ್ರಕ್ರಿಯೆಯಿಂದ. ಮೂರನೇದಾಗಿ, ಇದ್ಯಾವುದು ಅಲ್ಲ. ನಾಲ್ಕನೇದಾಗಿ, ಈ ಎಲ್ಲ ಕೂಡ. ಯಾವುದು ನಿಮ್ಮ ಸರಿಯಾದ ಉತ್ತರ? ನಿಮ್ಮ ಸಮಯ ಈಗ ಶುರು.
1: ನೀರ.
0: ಯಾವುದು ನಿಮ್ಮ ಉತ್ತರ?
1: ಫಸ್ಟ್ ಒನ್, ನೀರ್ ಆರಿರುತ್ತೆ.
0: ಓಕೆ, ನೀರ್ ಆರಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಉತ್ತರ ಫಿಕ್ಸಾ, ಫೈನಲಾ? ಫೈನಲ್ ಅಂತ ಪವಿತ್ರ ಹೇಳ್ತಿದ್ದಾರೆ, ಹಾಗಾದರೆ ಅವರ ಉತ್ತರ ಸರಿನಾ ತಪ್ಪ? ಏನಿದು ಪವಿತ್ರ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ. ವಾವ್, ಎಷ್ಟು ನೈಸ್ ಆಗಿ ತಗೊಂಡ್ಬಿಟ್ರಿ. ಅಯ್ಯೋ, ಹೌದಾ? ಓಕೆ, ಸರಿ. ಉತ್ತರ ಏನಂದ್ರೆ, ಇವೆರಡೂ ಕೂಡ ಆಕ್ಚುಲ್ ಆಗಿ ನೀರು ಮಾತ್ರ ಒಣಗೋದಷ್ಟೇ ಅಲ್ಲ, ಅದನ್ನ ಸ್ಟಾರ್ಚ್ ರೆಟ್ರೋಗ್ರೆಡೇಷನ್ ಅನ್ನೋ ಪ್ರಕ್ರಿಯೆಯಿಂದ ಈ ಒಂದು ಬ್ರೆಡ್ನಲ್ಲಿ ಇರುವಂಥದ್ದೇನಿದೆಯಲ್ಲ, ಅದರಲ್ಲಿ ಎಸ್ಪೆಷಲಿ ಅಮೆಲೋಸ್ ಮತ್ತು ಅಮೆಲೋಪೆಕ್ಟಿನ್ ಅನ್ನುವಂಥದ್ದೇನಾಗುತ್ತೆ, ಆ ಪಿಷ್ಟಾಂಶಗಳು ಹೋಗ್ಬಿಟ್ಟಿರುತ್ತೆ. ಸೊ ಇದು ಮತ್ತೆ ವಾಪಸ್ ಜೋಡಣೆಗೊಂಡಿರೋದ್ರಿಂದ ಬ್ರೆಡ್ ಗಟ್ಟಿ ಆಗುತ್ತೆ. ಈ ಪ್ರೋಸೆಸ್ನೇ ಆ್ಯಕ್ಚುಲಿ ಸ್ಟಾರ್ಚ್ ರೆಟ್ರೋಗ್ರೆಡೇಷನ್ ಅಂತ ಕರೆಯುವಂಥದ್ದು. ಬರೀ ನೀರಷ್ಟೇ ಆವಿಯಾಗೋದಿಲ್ಲ, ಅದರಲ್ಲಿರುವಂತಹ ಪಿಷ್ಟಾಂಶ ಮತ್ತೆ ಒಂದಾಗೋದ್ರಿಂದ

ಈ ಒಂದು ಬ್ರೆಡ್ ಒಣಗಿ ಹೋಗುತ್ತದೆ. ಎಸ್, ಸರಿ. ಅಪಿತಪಿ ಈ ತರ ಡೈಲಿ ಲೈಫ್ ಅಲ್ಲಿ ಒಣಗಿ ಹೋದ್ರೆ ಏನ್ ಮಾಡ್ತೀರಾ ನೀವು ಬ್ರೆಡ್ ನ? ಓಕೆ, ಸೊ ಸಾಮಾನ್ಯವಾಗಿ ಈ ತರ ಆದ್ರೆ ಕೆಲವರು ಸ್ವಲ್ಪ ಬಿಸಿ ಮಾಡಿದ್ರೆ ಒಂದ್ ಹಂತಕ್ಕೆ ಬಿಸಿ ಆಗುತ್ತೆ, ಮೃದುವಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನಷ್ಟು ಜನ ಬೇಡ ಬಿಡಿ, ಆರಾಮಾಗಿ ಹಾಲು ಅಥವಾ ನೀರಲ್ಲಿ ಅದ್ಕೊಂಡು ತಿನ್ನೋಣ ಅಂತಾನು ಎಂಜಾಯ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮಿಂದ ನಿಮ್ಗೇನಾದ್ರೂ ಈ ತರದ ಪ್ರೋಸೆಸ್ ಕಣ್ಮುಂದೆ ಕಂಡು ಬಂದ್ರೆ ಅದರ ಹಿಂದಿರುವಂತಹ ಸೈಂಟಿಫಿಕ್ ವಿಚಾರನ ತಿಳ್ಕೊಳ್ಳೋದು ಪ್ರಯತ್ನ ಮಾಡಿ, ಆಗ್ಬೋದಾ? ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ನಮ್ಮ ಪವಿತ್ರ ಅವರ ಉತ್ತರ ತಪ್ಪಾಗಿತ್ತು, ಬಟ್ ಆದ್ರೆ ಅವರೆಷ್ಟು ಸೂಪರ್ ಆಗಿ ನಮ್ಮ ಮಾತನ್ನ ಸರಿ ತಪ್ಪು ಅನ್ನೋದನ್ನ ಹಾಗೆ ಈಸಿ ಆಗಿ ತಗೊಂಡ್ರು. ನೈಸ್ ಅಂತ ನನ್ಗಂತೂ ಅನಿಸ್ತದೆ. ಇವರ ಹಾಗೆ ನೀವು ಕೂಡ ನಮ್ಮ ಜೊತೆ ಮಾತಾಡ್ಬೇಕಾ, ಪಾರ್ಟಿಸಿಪೇಟ್ ಮಾಡ್ಬೇಕಾ, ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ಬೇಕಾ, ಐ ಆಮ್ ರೆಡಿ ಅಂತ ಹೇಳಿ ಮೆಸೇಜ್ ಮಾಡಿ 9480901013 ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನ ಕಳಿಸ್ಕೊಡಿ. ನಿಮ್ಮ ಸಂದೇಶಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ. ಜೊತೆಯಾಗಿರಿ, ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತೆ ಸೌಮ್ಯ ಕುಲಕರ್ಣಿಯ ಸಂಜೆಯ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳೊಂದಿಗೆ.

ಮೂಡಿ ಬರ್ತಾ ಇದೆ. ಇಂದಿನ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಗುಳು ನಗೆ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿ ಮುಂದಿನ ಗೀತೆ. ಮುಂದಿನ ನಿಲ್ದಾಣ ಚಿತ್ರದ ಗೀತೆ ಹಾಡಿದ್ದಾರೆ ವಾಸುಕಿ ವೈಭವ್. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೋಟಿಗೊಬ್ಬಾಟು. ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ವಿಜಯಪ್ರಕಾಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಇಮಾಂಡಿ ಅವರ ಸಂಗೀತ.

ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಲವ್ 360 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 5:48:30. ಇನ್ನು ಮುಂದೆ ಕೇಳಿ ಮುಂಗಾರು ಮಳೆ 2 ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಸಂಜಿತ್ ಹೆಗಡೆ ಅವರು ಹಾಡಿದ ಯುವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿತ್ತು. ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಬಜರಂಗಿ 2 ಚಿತ್ರದ ಗೀತೆ ಹಾಡಿದ್ದಾರೆ ಸಿದ್ ಶ್ರೀರಾಮ್. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಇದುವರೆಗೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:30.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ

0: ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ ಕೆಎಸ್ಯು WSSP .karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
2: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
1: ದಾಸರ ಪದಗಳು,

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಸಂಗೀತದ ಕಾರ್ಯಕ್ರಮ 6:30 ಚಿಂತನ ಎಂ ಕೊಟ್ರಯ್ಯ ಅವರಿಂದ, 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಎಎಸ್ ಮುರಳೀಧರ್ ಅವರು ಹಾಡಿರುವ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 12:05 ವನಿತಾ ವಿಹಾರ, ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ, ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ಕುರಿತು ಡಾ ಆತೀರಾ ಹಾಗೂ ಡಾ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದಾನೆ ಅವರು ನಡೆಸಿದ ಸಂದರ್ಶನ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಕುರಿತು ಮಾಹಿತಿ ಶರಶ್ಚಂದ್ರ ರಾನಡೆ ಅವರಿಂದ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಕಾವ್ಯ ವಾಚನ, ಕುಮಾರವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಹಾಗೂ ವ್ಯಾಖ್ಯಾನ ಎನ್ಆರ್ ರಾಘವೇಂದ್ರ ಅವರಿಂದ, 3:00 ಗುಲ್ ಮೊಹರ್, 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ, ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ಅನಂತರ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ಗೌಡ, ಆನಂತರ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ, 7:45 ಭಾರತಿ ಸುತರ ಬದುಕು ಈ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾ ಕೋರನ ಸರಸ್ವತಿ ಪ್ರಕಾಶ್, ಮಡಿಕೇರಿ ಕೇಂದ್ರದ ಕೊಡುಗೆ, 8:00 ಸಿರಿಗಂಧ, 9:15 ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳು, 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆಯನ್ನು ಆಲಿಸುವರಿ ಮಧುರೈ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಸಮಯ 6:15. ಮೊದಲಿಗೆ 2 ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡ ರತ್ನ ಭಂಡಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ
5: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
6: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರೀತಿಯ ಸ್ವಾಗತ. ಕೋ ಚೆ ಅಂತಾನೆ ಪ್ರಸಿದ್ಧರು, ಬರಹಗಾರರು, ನಿವೃತ್ತ ನ್ಯಾಯಾಧೀಶರು, ಮಾತುಗಾರರು ಕೋ ಚೆನ್ನಬಸಪ್ಪ ಅವರು. ಅರವಿಂದಾಶ್ರಮದ ಒಡನಾಟ ಇತ್ತು. ನೇರ ನಡೆ ನುಡಿ ನಿಷ್ಠುರವಾದಿ ಖಡಕ್ ಅಂತ ಹೆಸರುವಾಸಿಯಾಗಿದ್ದರು ಕೋ ಚೆನ್ನಬಸಪ್ಪನವರು. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕೋ ಚೆನ್ನಬಸಪ್ಪ ಅವರ ಅನುಭವದ ನುಡಿಗಳು.

0: ಅದು ನಿಜವಾದ ತತ್ವ ಏನಂತ ಹೇಳಿದ್ರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಹೇಳ್ತಾ ಇದ್ರು, ನ್ಯಾಯಾಲಯಗಳು ಕಾನೂನನ್ನು ಮಾಡೋದಿಲ್ಲ, ಕಾನೂನಿನ ವಿವರಣೆ ಮಾಡ್ತಾರೆ, ಕಾನೂನನ್ನು ಅನ್ವಯಿಸ್ತಾರೆ. ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಈ ವಿಚಾರ ಏನ್ ಬಂದಿದೆಯಲ್ಲ, ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ ಹತ್ತಾರು ವರ್ಷಗಳ ತನಕ ಕೂತಿರ್ತಾವಲ್ಲ, ಕೊಳಿತಿರ್ತಾವಲ್ಲ, ಅವುಗಳಿಗೆ ನಮ್ಮ ಈಗಿನವರು ಏನ್ ಮಾಡ್ತಾರೆ ಅಂದ್ರೆ ಲೋಕ ಅದಾಲತ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಲೋಕ ಅದಾಲತ್ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೋ ಅಷ್ಟು ಪ್ರಯೋಜನ ನಾವು ಅಂದ್ಕೋಬಹುದು. ಅವರು ಬಂದು ಕೂತ್ಕೊಂಡು ಅವರು ರಾಜಿ ಆಗಿರ್ತಾರೆ, ಈ ರಾಜಿ ಆಗಿದ್ದಕ್ಕೆ ಇವರು ಹೋಗಿ ಸಹಿ ಮಾಡಿ ಅವ್ರಿಗೆ ಚೆಕ್ ಕೊಡಿಸ್ತಾರೆ. ನಾನು ಹೇಳ್ತೀನಿ ಕೇಳಿ, ಈ ಡೈವರ್ಸ್ ಕೇಸ್ಗಳನ್ನ ಅದಾಲತ್ತಿಗೆ ಬರಲೇಬಾರದು. ಹಳ್ಳಿ ಒಳಗೆ ನಮ್ಮ ಹೆಣ್ಮಕ್ಳು, ಹಿಂದಿನ ಮುದುಕಿಯರು, ಮುದುಕರು, ಗ್ರಾಮ ಪಂಚಾಯತ್ದವರು, ಗಂಡ ಹೆಣ್ಣು ಹಿರಿಯರು, ಗಂಡ ಹೆಂಡ್ರ ಜಗಳ ಮಾಡಿದ್ರೆ ನ್ಯಾಯಾಲಯಕ್ಕೆ ಬರ್ಬೇಕು ಅಲ್ರಿ. ಗಂಡ ಅಕಸ್ಮಾತ್ ಹೊಡೆದ ಕಳಿಸಿದ ಅಂತ ಇಟ್ಕೊಳ್ಳಿ, ಆಕೆ ಬಂದು ನೋಡಿಯಪ್ಪ ಹಿಂಗ್ ಮಾಡ್ತಾರೆ ನನ್ನ ಅಂತ ಹೇಳ್ತಾಳೆ. ಕರೆಸಿ ಹೇಳೋದೇ ಹುಚ್ಚ, ಅಲ್ಲೋ ಮಾಡ್ಕೊಂಡು ಹೆಣ್ತೀನಿ, ಹಿಂಗ್ ನೀನ್ ಬಡದ್ ಕಳಿಸ್ತೀಯ ನನ್ನ, ನಾನ್ಯಾಕ್ರಿ ಬಡಿಲಿ, ಮಾಡ್ಕೊಂಡು ಹೆಣ್ತೀನಿ ಬಿಡ್ತೀನಿ, ಆಕೆನೆ ತವ್ರ ಮನೆ ಹತ್ರ ಇದೆ ಅಂತ ಓಡೋದಿದ್ದಾಳೆ ಅಂತ ಕರೆಸ್ತಾರ. ಅವ ಏನವ ನೋಡ, ಅವನ್ ಹಂಗ ಹೇಳ್ತಾನೆ, ನೀನ್ ಹಿಂಗ್ ಹೇಳ್ತಿ, ಮತ್ ಹಿಂಗ ಹಂಗೆ ಅಂತಾನ. ಇಲ್ರಿ ನಾನು ಸರಿ ಹಂಗಲ್ಲ, ಮಾಡ್ಬೇಡ ಹೋಗ್ರಿ, ಜೊತೆಯಾಗಿರ್ರಿ.
1: ಅದೇ ಒಂದು ರೀತಿ
0: ಅಲ್ಲ, ಇದೇ ನಿಜವಾದ ಪದ್ಧತಿ.
1: ಹೌದು,
0: ಈ ನ್ಯಾಯಾಂಗ ಪದ್ಧತಿ ಏನಿದೆಯಲ್ಲ, ಈಗ ನ್ಯಾಯ ಪರಿಪಾಲನಾ ಪದ್ಧತಿ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಅನಾಮತ್ತಾಗಿ ಬದಲಾವಣೆ ಆಗಬೇಕು. ಈ ಲೋಕ ಅದಾಲತ್ ಅನ್ನೋದು ಏನಿದೆಯಲ್ಲ, ಇದೆ ವೆರಿ ಸೂಪರ್ಫಿಷಿಯಲ್ ಅಂಡ್ ಆಗೋದಿಲ್ಲ. ನಾವು ಏನ್ ಮಾಡಿದ್ದೀವಿ ಅಂದ್ರೆ, ಈಗ ಮನುಷ್ಯನ ಆಧುನಿಕ ಭೌತಿಕ ಅವಶ್ಯಕತೆಗಳಿಗೆ ಬೇಕಾದ ಎಲ್ಲ ಸೌಲತ್ತುಗಳನ್ನು ಆಕಾಶಕ್ಕೆ ಹೋಗೋದು, ಚಂದ್ರಗ್ರಹಕ್ಕೆ ಹೋಗೋದು, ಅದರ ಆಚೆ ಇರುವುದು ಇನ್ನೊಂದು ಗ್ರಹಕ್ಕೆ ಹೋಗೋಕೆ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ವಿ. ನೋಡಿದ್ರಾ, ಹಿಂದೆ ನಮ್ಮಲ್ಲಿ ಅಕ್ಕಿಯನ್ನ ಊಟ ಮಾಡುವವರು ಅಂದ್ರೆ ಬಹಳ ದೊಡ್ಡ ಶ್ರೀಮಂತರ ಕೆಲ. ಈಗ ನಮ್ಮ ಅತ್ಯಂತ ದರಿದ್ರಂತ ಹಿಂದೆ ನಾವೇನ್ ಕೇಳ್ಕೊಳ್ಳೋದು, ಅವರೆಲ್ಲರೂ ಅಕ್ಕಿ ಸಕ್ಕರೆ ಇಲ್ಲದೆ ಹೊತ್ತು ಹೋಗ್ತದಲ್ಲ, ಅದೆಲ್ಲ ಇವೆಲ್ಲ ಅನುಕೂಲತೆ ಮಾಡಿದ್ದೀವಿ. ಆದ್ರೆ ಅಷ್ಟರ ಮಟ್ಟಿಗೆ ಮನಸ್ಸಿನ ಬೆಳವಣಿಗೆಗೆ ನಾವು ಗಮನ ಕೊಟ್ಟಿದ್ದೇವೇನು? ನನ್ನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಈಗ ಜಾತೀಯತೆ ಅಂತಕ್ಕಂಥದ್ದು ನಮ್ಮ ರೋಮ ರೋಮಗಳಲ್ಲಿ, ರಕ್ತದ ಕಣ ಕಣಗಳಲ್ಲಿ ಬಂದ್ಬಿಟ್ಟಿದೆ. ಈ ದೇಶದ ಮಹಾವಿಪತ್ತು ಈ ಜಾತೀಯತೆ. ನಾವೇನು ಕಲ್ಪನೆ ಇಟ್ಕೊಂಡಿದ್ದೀವಿ, ಆ ಕಲ್ಪನೆಗೆ ತೀರ ತದ್ವಿರುದ್ಧ ಆಗಿಬಿಟ್ಟು.
2: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ನ್ಯಾಯವಾದಿ ಕೋ ಚನ್ನಬಸಪ್ಪ ಅವರ ನುಡಿಮುತ್ತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಸಮಯ ಆಗಲಿದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. आदौ मुख्याः वार्ताः. भारतस्य प्रथमं निजक्षेत्रे विकसितं कक्षीय प्रक्षेपणयानं विक्रम 1 श्रीहरिकोटा स्थितात् सतीश धवन अंतरिक्ष केन्द्रात् प्रणोदन प्रक्रियां सम्पूर्य सफलताम् अगात्. प्रधानमन्त्रिणा नरेन्द्र मोदिना कैरूट वैज्ञानिक वृन्दः श्लाघितः. सहैव विक्रम 1 इत्यस्य साफल्यं ಭಾರತಸ್ಯ ಅಂತರಿಕ್ಷ ಯಾತ್ರಾಯಾಃ ಐತಿಹಾಸಿಕಃ ಕ್ಷಣಃ ಇತಿ ಉದ್ಘೋಷಿತಂ. ಆತಂಕವಾದಂ ಪ್ರತಿ ಭಾರತಸ್ಯ ಶೂನ್ಯ ಸಹಿಷ್ಣುತಾ ನ ಕೇವಲಂ ಕಾಚನ ಉಕ್ತಿಃ ಅಪಿತು ಕಶ್ಚನ ದೃಢಃ ಸಂಕಲ್ಪಃ ಇತಿ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅವೋಚತ್. ಗಗನಗರ್ಜನಂ ಪುರಸ್ಸರಂ ವೃಷ್ಟೇಃ ಕಾರಣಾತ್ ಉಪ ಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ರಾಜ್ಯೇಷು ಶ್ವಃ ಯಾವತ್ ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನಾ. ಅಪಿ ಚ ಟೋಕಿಯೋ ನಗರ್ಯಾಂ ಜಾಪಾನ್ ಓಪನ್ ಪ್ರತಿಯೋಗಿತಾಯಾಃ ಮಹಿಳಾ ಏಕಲ ವರ್ಗಸ್ಯ ಅಂತಿಮ ದ್ವಂದ್ವೇ ಸಸಂಭ್ರಮಂ ಪ್ರವಿಷ್ಟಾ ಪಿವಿ ಸಿಂಧುಃ. ಅಥ ವಾರ್ತಾಃ ವಿಸ್ತರೇಣ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ, ವಿಜಯ್ ನಿಶಾಂತ್ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವು ಏನು ಮಾಡೋದು, ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ, ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇಯಲ್ಲಿ ತುಂಬ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನು ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಆ ಪ್ರಾಕ್ಟೀಸಲ್ಲಿ ಹೇಳ್ದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು, ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು, ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ, ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ಬೇಕಾದ್ರೆ, ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ನೋಡೋದು ಇದಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ MN ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಎಸ್ಥೆಟಿಕ್ಕು, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನೂ ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದ್ದಾರೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ. ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾನ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ. ಆಕ್ಚುಲಿ ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ, ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತೇಳಿ ಆ 33% ನ ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು, ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
0: ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:35.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ

0: ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ ಕೆಎಸ್ಯು ಡಬ್ಲ್ಯೂಎಸ್ಎಸ್ಪಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್

0: ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. 1 ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ.ಜಿ. ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು

0: ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
1: ನಾವು ರೈತರ ಮಕ್ಕಳು ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 ಅವರ್ಸ್ ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಎಸ್ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರ್ಯಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೂ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗಿನ ಸಂದರ್ಶನ.

0: ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೈಕ್ರೋಗ್ರೀನ್ಸ್ ಉತ್ಪಾದನೆ, ಮೈಕ್ರೋಗ್ರೀನ್ಸ್ ಮಹತ್ವ, ಮೈಕ್ರೋಗ್ರೀನ್ಸ್ಗಳ ಉಪಯೋಗ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸೌಮ್ಯ KG ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೀಜ ವಿಜ್ಞಾನ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಳೆದ 10 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
5: ನಮಸ್ತೆ ಸರ್.
4: ಇವತ್ತು ಈ ಒಂದು ಮೈಕ್ರೋಗ್ರೀನ್ಸ್ ಉತ್ಪಾದನೆ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಅದಕ್ಕಿಂತ ಪೂರ್ವದಲ್ಲಿ ಮೈಕ್ರೋಗ್ರೀನ್ಸ್ ಅಂದ್ರೇನು, ಅದ್ರ ಬಗ್ಗೆ ಶುರು ಮಾಡಿ.
5: ಹೌದು ಸರ್. ಸರ್, ಈ ಮೈಕ್ರೋಗ್ರೀನ್ಸ್ ಬಗ್ಗೆ ಈಗ ಎಲ್ಲಾ ಜನರಿಗೂ ಇವಾಗ ಜಾಸ್ತಿ ಗೊತ್ತಿಲ್ಲ. ಈ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕರ ಆಹಾರ ಪದ್ಧತಿಗೆ ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿದೆ ಅಂತ ಹೇಳ್ಬಹುದು. ಆರೋಗ್ಯವನ್ನ ಉತ್ತೇಜಿಸಿ ರೋಗಗಳನ್ನ ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರ ಅಂತ ಕರಿತೇವೆ. ಅಪೌಷ್ಟಿಕತೆಯಿಂದ ಬರುವಂತಹ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಇತ್ತೀಚಿನ ದಿನಗಳಲ್ಲಿ ಜನಗಳನ್ನ ಹೆಚ್ಚಾಗಿ ಕಾಡಿಸ್ತಿರುವಂತಹ ಇವು ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣಗಳಾಗಿರ್ತವೆ. ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಜಾಸ್ತಿ ಹೆಚ್ಚುತ್ತಾ ಇರೋದ್ರಿಂದ ತಾಜಾ, ತಕ್ಷಣ, ಇಮಿಡಿಯೇಟ್ ಆಗಿ ಸೇವಿಸಬಹುದಾದಂತಹ ಪೌಷ್ಟಿಕ ಮೌಲ್ಯಯುತ ಆಹಾರಗಳ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಳಕೆ ಕಾಳುಗಳು ಮತ್ತು ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯವಾಗಿವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರುವುದರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಸೊ ಹವಾಮಾನ ಬದಲಾವಣೆಯಿಂದ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಪ್ರದೇಶಗಳಲ್ಲೂ ಕೂಡ ನಾವು ಇದನ್ನು ಉತ್ಪಾದನೆ ಮಾಡಬಹುದು. ಸೊ ಈ ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡುತ್ತಿರೋದ್ರಿಂದ ಇವುಗಳ ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲೇ ಕಡಿಮೆ ವೆಚ್ಚದಲ್ಲಿ ಮತ್ತೆ ಯಾವುದೇ ರೀತಿಯಂತಹ ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆ ಇಲ್ಲದೆ ಉತ್ಪಾದನೆ ಮಾಡಬಹುದು. ಇವನ್ನ ನಾವು ಕಚ್ಚಾ ರೂಪದಲ್ಲೇ ಸೇವಿಸೋದ್ರಿಂದ ಉಷ್ಣತೆಯಿಂದ ನಾಶವಾಗುವಂತಹ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನ ನಾವು ಸಮರ್ಪಕವಾಗಿ ದೇಹಕ್ಕೆ ಲಭ್ಯವಾಗುವಂತೆ ಮಾಡಬಹುದು ಇದರ ಉಪಯೋಗ ಮಾಡೋದ್ರಿಂದ.
4: ಡಾಕ್ಟರ್ ಸೌಮ್ಯ ಅವರೇ, ನಾವು ಇದುವರೆಗೆ ಕೇಳಿದ್ವಿ ಮೊಳಕೆ ಕಾಳನ್ನ ನೀವು ತಿನ್ನ್ರಿ, ಜಾಸ್ತಿ ಮೊಳಕೆ ಕಾಳು ತಿಂದರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ನಮ್ಮ ಡಾಕ್ಟ್ರು, ನಮ್ಮ ಕುಟುಂಬದ ಡಾಕ್ಟ್ರು ಹೇಳೋದನ್ನು ಮತ್ತು ಅವ್ರು ಕೊಡೋ ಸಲಹೆಯನ್ನು ನಾವು ಕೇಳಿದ್ವಿ. ಆದರೆ ಇವತ್ತು ತಾವು ಈ ಮೊಳಕೆ ಕಾಳು ಇದ್ರ ಬದಲಿಗೆ ಮೈಕ್ರೋಗ್ರೀನ್ಸ್ ಈ ಸಸ್ಯನ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಿ. ಏನು ಮೊಳಕೆ ಕಾಳು ಅಂದ್ರೇನು, ಮೈಕ್ರೋಗ್ರೀನ್ಸ್ ಅಂದ್ರೇನು, ಇದು ನಮ್ಮ ಎಲ್ಲ ಜನಕ್ಕೂ ಗೊತ್ತಿಲ್ಲ. ಮೈಕ್ರೋಗ್ರೀನ್ಸ್ ಬೆಳೆ ಅದಕ್ಕಿಂತ ಉತ್ತಮ ಅಂತ ತಾವು ಹೇಳ್ತಾ ಇದ್ದೀರಿ, ಹೇಳಿ. ಇದ್ರ ವ್ಯತ್ಯಾಸ ಹೇಳಿಬಿಟ್ಟಿದ್ರೆ ಜನರಿಗೆ ಗೊತ್ತಾಗತ್ತೆ.
5: ಹೌದು ಸರ್. ಮೊಳಕೆಗಳು ಅಂತಂದ್ರೆ ಸಾಮಾನ್ಯವಾಗಿ ನಾವು ಸ್ಪ್ರೌಟ್ಸ್ ಅಂತೀವಿ ಅವನ್ನ. ಸಾಮಾನ್ಯವಾಗಿ ಮೊಳಕೆಗಳನ್ನ ನಾವು ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆದ್ಯತೆ ಅಡಿಯಲ್ಲೇ ನಾವು ಇವನ್ನ ಬೆಳಿತೀವಿ. ಬೀಜಗಳನ್ನ ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3-5 ದಿನಗಳಲ್ಲಿ ಆ ಕಾಟಿಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಆಗದೆ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸುವ ಹಂತದಲ್ಲೇ ಅವುಗಳನ್ನ ನಾವು ಕೊಯ್ಲು ಮಾಡ್ತೀವಿ. ಸಂಪೂರ್ಣ ಸಸಿಯನ್ನ ನಾವು ಇದನ್ನ ನಾವು ತಿಂತೇವೆ, ಬೀಜ, ಬೇರು ಮತ್ತೆ ಚಿಗುರು ಎಲ್ಲನೂ ಸೇರಿಸಿ. ಈ ಮೊಳಕೆ ಒಡೆಯುವ ಪ್ರಕ್ರಿಯೆಯ ವೇಳೆ ಬೀಜದಲ್ಲಿ ಮಹತ್ವವಾದಂತಹ ಜೈವಿಕ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಕೂಡ ಹೆಚ್ಚುತ್ತೆ. ಮೊಳಕೆ ಒಡೆಯುವ ಪ್ರಕ್ರಿಯೆ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳು ಅಂತ ಕರಿತೀವಿ, ಇವು ನಮ್ಮ ಹೆಲ್ತ್ಗೆ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್

0: ಅಂತ ಅವು ಅದರ ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಅಂಥವೆಲ್ಲ ಕಡಿಮೆ ಆಗ್ತವೆ. ಉದಾಹರಣೆಗೆ ಟ್ರಿಪ್ಸಿನ್ ನಿರೋಧಕಗಳು ಮತ್ತು ಫೈಟಿಕ್ ಆಮ್ಲ ಮತ್ತು ಫೆಂಟೊಸಾನ್ಗಳು ಟ್ಯಾನಿನ್ಗಳು ಮತ್ತು ಸಯನೈಡ್ಸ್ಗಳು ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೀಜನ ನೆನೆಸಿ ಅದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ಇವೆಲ್ಲ ಕಡಿಮೆ ಆಗ್ತವೆ. ಸೊ ಅದೇ ಸಮಯದಲ್ಲಿ ಆಹಾರದಲ್ಲಿ ರುಚಿ ಗುಣ ಪೋಷಕಾಂಶಗಳ ವೈವಿಧ್ಯತೆ ಮತ್ತು ಆರೋಗ್ಯಕ್ಕೆ ಉಪಯೋಗವಾಗುವಂಥ ಗ್ಲುಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ಗಳು ಇಂಥ ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಕೂಡ ಹೆಚ್ಚುತ್ತವೆ. ಬೀಜನ ನೆನೆಸಿ ಮೊಳಕೆ ಬರೆಸಿ ತಿನ್ನೋದ್ರಿಂದ ಇಷ್ಟೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಸಾಮಾನ್ಯವಾಗಿ ಸ್ಪ್ರೌಟ್ಸ್ಗಳನ್ನು ಒಂದು ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯುತ್ತವೆ, 5 ದಿನದ ಒಳಗಡೆನೆ. ಆದರೆ ಮೈಕ್ರೋಗ್ರೀನ್ಸ್ಗಳು ಮೊಳಕೆ ಹೊರಬಂದ ನಂತರ 7-20 ದಿನಗಳ ಒಳಗೆ ಆಹಾರ ಬಳಕೆಗೆ ನಾವು ಅದನ್ನ ಕೊಯ್ಲು ಮಾಡಲಾಗುತ್ತೆ.
1: ಅಂದ್ರೆ ಇಲ್ಲಿ ಮೈಕ್ರೋಗ್ರೀನ್ಸ್ ಅಂದ್ರೆ ಮೊಳಕೆ ಬರಿತ ಈ ಬೀಜದ ನಂತರ ಬರುವಂತ ಅವಧಿ, ಆ ಒಂದು ಮೈಕ್ರೋಗ್ರೀನ್ಸ್ ಅಂತ ನಾವು ಕರಿಬಹುದು.
0: ಹೌದು, ಮೊಳಕೆಗಳು 3-5 ದಿನ ಅದಾದ್ಮೇಲೆ
1: ಇನ್ನು ಬೆಳೀತದಲ್ಲ ಆ ಗಿಡ, ಅದೇ ಗಿಡ.
0: ಹೌದು,
1: ಆ ಇದು ಮೊಳಕೆ ಒಡೆದಂತ ಗಿಡ ಅದು ಒಂದು 5-20 ದಿನ ಆ ಮಧ್ಯದ ದಿನಗಳಿಗೆ ನೀವು ಮೈಕ್ರೋಗ್ರೀನ್ಸ್
0: ಮೊಳಕೆ ಒಡೆದ್ಮೇಲೆ ಅದನ್ನ ಇನ್ನೂ ಬೆಳೀಲಿಕ್ಕೆ ಬಿಟ್ಟು ಕೆಲವೊಂದು ಬೆಳೆಗಳಲ್ಲಿ 7-10 ದಿನದಲ್ಲೇ ಕೊಯ್ಲು ಮಾಡ್ತೀವಿ, ಕೆಲವೊಂದರಲ್ಲಿ 2ನೇ ವಾರ. ಈಗ ಸೂರ್ಯಕಾಂತಿನ ನಾವು 2 ವಾರವರೆಗೂ ಬೆಳೆಸಿ ಆಮೇಲೆ ಅದನ್ನ ಕೊಯ್ಲು ಮಾಡಿ ಅದನ್ನ ಉಪಯೋಗಿಸ್ಬೋದು. ಸೊ ಈ ಮೈಕ್ರೋಗ್ರೀನ್ಸ್ಗಳು ಅಂದ್ರೆ ತರಕಾರಿಗಳು ಮತ್ತು ಸಸ್ಯ ಔಷಧಿಗಳ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಚಿಗುರು ಹಂತದ ಸಸಿಗಳು ಅಂತ ಹೇಳ್ಬಹುದು. ಇವುಗಳನ್ನ ಕಾರ್ಯಾತ್ಮಕ ಆಹಾರಗಳು ಅಂದ್ರೆ ಫಂಕ್ಷನಲ್ ಫುಡ್ಸ್ ಅಂತೀವಿ ಅಂತ ಅವನ್ನ ಗುರುತಿಸಲಾಗಿದೆ. ವೈಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳ ಒಳಗೆ ನಾವು ಇವುಗಳನ್ನ ಕೊಯ್ಲು ಮಾಡೋದ್ರಿಂದ ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕವಾದ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಹೆಚ್ಚಾಗಿರ್ತವೆ. ಸೊ ಇವುಗಳಲ್ಲಿ ಜಾಸ್ತಿ ಪ್ರಮಾಣದ ಪೋಷಕಾಂಶಗಳ ಲಭ್ಯತೆ ಇರೋದ್ರಿಂದ ಕೆಲವು ಅಧ್ಯಯನಗಳ ಪ್ರಕಾರ ಮೈಕ್ರೋಗ್ರೀನ್ಸ್ಗಳಲ್ಲಿ ಪ್ರೌಢ ಸಸ್ಯಗಳಿಗಿಂತ 40% ಹೆಚ್ಚಿನ ಪೋಷಕಾಂಶಗಳು, ಅತ್ಯಧಿಕ ಪೌಷ್ಟಿಕಾಂಶಗಳನ್ನ ಹೊಂದಿರೋದು ಕಂಡುಬಂದಿದೆ. ಈಗ ನಾವು ಸೊಪ್ಪು ತಿಂತೀವಲ್ಲ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅದನ್ನ ಸಾಮಾನ್ಯವಾಗಿ 1.5-2 ತಿಂಗಳು ವರೆಗೂ ಅದನ್ನ ಬೆಳೆಸಿರ್ತಾರೆ. ಅದನ್ನ ನಾವು ಮೆಚೂರ್ಡ್ ಗ್ರೀನ್ಸ್ ಅಂತೀವಿ. ಸೊ ಅದನ್ನ ತಿನ್ನೋದು ಅದಕ್ಕಿಂತ ಈ ನಾವು ಮೈಕ್ರೋಗ್ರೀನ್ಸ್ ತಿಂದ್ರೆ 40% ಹೆಚ್ಚು ಅಧಿಕ ಪೌಷ್ಟಿಕಾಂಶಗಳ ಲಭ್ಯತೆ ಇರುತ್ತೆ ಅಂತ.
1: ಅಂದ್ರೆ ಬೆಳೆದ ಈಗ ಮೆಂತ್ಯ ಸೊಪ್ಪು ಇರಬಹುದು, ಅದಕ್ಕಿಂತ ಬೆಳೆಯಕ್ಕಿಂತ ಪೂರ್ವ ಹಂತ
0: ಮಧ್ಯದಲ್ಲಿ
1: ತಾವು ಹೇಳ್ತಾ ಇರೋದು, ಅದಕ್ಕೆ ಮೈಕ್ರೋಗ್ರೀನ್ಸ್ ಅಂದ್ರೆ ಬೆಳೆಯುತ್ತಿರುವಂತ ಸಸ್ಯ,
0: ಚಿಗುರು
1: ಬೆಳೆಯುತ್ತಿರುವಂತ ಚಿಗುರು. ಈಗ ಡಾಕ್ಟರ್ ಸೌಮ್ಯ ಅವರೇ, ನಾವು ಈಗ ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಮಹತ್ವ ಕೊಡಬೇಕಂದ್ರೆ ಈಗ ಸಾಮಾನ್ಯವಾಗಿ ಯಾವ್ಯಾವ ರೀತಿಯ ಬೀಜಗಳನ್ನ ಈ ಒಂದು ಮೈಕ್ರೋಗ್ರೀನ್ಸ್ ಚಿಗುರು ಅನ್ನಾಗಿ ಬೆಳೆಸ್ಕೊಂಡು ನಾವು ಬೆಳಿಬಹುದಾಗಿದೆ, ಯಾವ್ಯಾವ್ದು ಈಗ ಬೆಳೆಯಲಾಗ್ತಾ ಇದೆ ಹೇಳಿ ಅದ್ರ ಬಗ್ಗೆ.
0: ನಾವು ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಕೆಲವೊಂದು ರೀತಿಯ ಧಾನ್ಯಗಳು ಮತ್ತು ಕಾಳು ಬೆಳೆಗಳನ್ನ ಮಾತ್ರ ಬೆಳೆಸ್ತೇವೆ. ಉದಾಹರಣೆಗೆ ಕಾಳು ಬೆಳೆಗಳು ತಗೊಂಡ್ರೆ ಬಟಾಣಿ, ಹೆಸರುಕಾಳು, ಸೋಯಾಬೀನು, ಮತ್ತು ತರಕಾರಿ ಬೆಳೆಗಳಲ್ಲಿ ಮೆಂತ್ಯ, ಬ್ರಕೋಲಿ, ಎಲೆಕೋಸು, ಹೂಕೋಸು, ಮತ್ತು ಮೂಲಂಗಿ, ಉರುಳಿ, ಮತ್ತು ಸಾಮಾನ್ಯವಾಗಿ ಈ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತೀವಲ್ಲ, ತುಳಸಿ, ಸೋಂಪು, ಮತ್ತು ಎಣ್ಣೆ ಬೀಜಗಳಾದಂತಹ ಸೂರ್ಯಕಾಂತಿ, ಎಳ್ಳು ಮತ್ತು ಸಾಸಿವೆ, ಇವನ್ನು ಕೂಡ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆಸ್ಬೋದು. ಇದರಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಸೂಡೋ ಸೀರಿಯಲ್ ಅಂತ ಫೇಮಸ್, ಇವಾಗ ಹುಸಿ ಧಾನ್ಯಗಳಂತೀವಿ, ಅಮರಾಂಥಸ್, ಮತ್ತೆ ಕ್ವಿನೋವಾ, ಬಕ್ವೀಟ್, ಇವನ್ನು ಕೂಡ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆದು ಅವನ್ನ ನಾವು ಉಪಯೋಗಿಸಬಹುದು.
1: ಈಗ ಮೈಕ್ರೋಗ್ರೀನ್ಸ್ ಅಂದ್ರೆ ಚಿಗುರುವ ಸಸ್ಯಗಳಿಂದ ನಾವು ಈ ಮೊಳಕೆ ಬರಿತ ಬೀಜಗಳಿಗಿಂತ ಯಾವ ರೀತಿಯ ಹೆಚ್ಚಿನ ಪೋಷಕಾಂಶಗಳನ್ನು ಈ ಮೈಕ್ರೋಗ್ರೀನ್ಸ್ ಸಸ್ಯಗಳಿಂದ ಪಡಿಬಹುದು?
0: ನಾವು ಇದರಲ್ಲಿ ಮೊದಲನೇದಾಗಿ ಇದು ಮೈಕ್ರೋಗ್ರೀನ್ಸ್ಗಳ ಮಹತ್ವನೇ ಅಂಥದ್ದು. ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳು ಸಿಗ್ತವೆ. ಯಾವ್ಯಾವು ಅಂತಂದರೆ ಕೆಲವು ಜೀವಸತ್ವಗಳು ಮತ್ತು ಖನಿಜಾಂಶಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರ್ತವೆ. ಪ್ರಮುಖವಾಗಿ ವೈಟಮಿನ್ ಎ, ಸಿ, ಇ, ಕೆ, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ, ಪೊಟ್ಯಾಸಿಯಂ, ಜಿಂಕ್ ಅಥವಾ ಸತು, ಮೆಗ್ನೀಷಿಯಂ, ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಪಾಲಿಫಿನಾಲ್ಗಳು ಇದರಲ್ಲಿ ಯಥೇಚ್ಛವಾಗಿರ್ತವೆ. ಇದಲ್ಲದೆ

0: ಹಾಗೇನೆ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳಾದಂತಹ ಪಾಲಿಫಿನಾಲ್ಸ್, ಫ್ಲಾವನಾಯ್ಡ್ಸ್, ಕ್ಯಾರೋಟಿನಾಯ್ಡ್ಸ್, ಗ್ಲುಕೋಸಿನೋಲೇಟ್ಸ್, ಆಂಥೋಸಯನಿನ್ಸ್, ಸಲ್ಫೋ ರೆಫೈನ್ಸ್, ಇಂತಹ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಯಥೇಚ್ಛವಾಗಿ ಪ್ರೌಢಾವಸ್ಥೆಯಲ್ಲಿರುವ ಸೊಪ್ಪಿಗಿಂತ ಈ ಮೈಕ್ರೋಗ್ರೀನ್ಸ್ ಅಲ್ಲಿ ಯಥೇಚ್ಛವಾಗಿ ಸಿಗ್ತವೆ. ಸೊ ಇವೆಲ್ಲನ್ನ ನಾವು ಉಪಯೋಗಿಸೋದ್ರಿಂದ ಆರೋಗ್ಯಕರ ಆಹಾರ ಪದ್ಧತಿಗೆ ಇವು ಪೂರಕವಾಗಿರ್ತವೆ. ಅದಲ್ಲದೆ ಮಾನವನ ಆರೋಗ್ಯ ಸುಧಾರಣೆಯಲ್ಲೂ ಕೂಡ ಮಹತ್ವದ ಪಾತ್ರ ವಹಿಸ್ತಿರೋದು ಕಂಡುಬಂದಿದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡ್ತಿರುತ್ತೆ, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು, ಮತ್ತೆ ಮಧುಮೇಹ, ಸ್ಥೂಲಕಾಯ ಹಾಗೂ ಇತರೆ ಜೀವನ ಶೈಲಿ ಸಂಬಂಧಿತ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು, ಮತ್ತೆ ದೇಹಕ್ಕೆ ಆಕ್ಸಿಡೇಟಿವ್ ಒತ್ತಡ ಜಾಸ್ತಿಯಾದಾಗ ಕೂಡ ಈ ಸೊಪ್ಪಿನ ಮೈಕ್ರೋಗ್ರೀನ್ಸ್ ಬಳಕೆಯಿಂದ ಅದನ್ನು ಕಡಿಮೆ ಮಾಡಬಹುದು. ಮತ್ತೆ ನಗರ ಪ್ರದೇಶಗಳಲ್ಲಿ ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನ ಒದಗಿಸೋದಕ್ಕೆ ಇದೊಂದು ಮೂಲವಾಗಿರುತ್ತೆ. ಮತ್ತೆ ಕಡಿಮೆ ಅವಧಿಯಲ್ಲಿ ಉತ್ಪಾದನೆಯಾಗೋದ್ರಿಂದ ನಿರಂತರ ಆಹಾರ ಪೂರೈಕೆಗೆ ಕೂಡ ನೆರವಾಗುತ್ತೆ, ಮತ್ತೆ ಪೌಷ್ಟಿಕಾಂಶದ ಕೊರತೆಯನ್ನು ಕೂಡ ನಾವು ನೀಗಿಸಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಮತ್ತೆ ಇದನ್ನ ನಾವು ಕಡಿಮೆ ಜಾಗದಲ್ಲಿ ಬೆಳೆಯಬಹುದು. ಕಡಿಮೆ ಜಾಗದಲ್ಲಿ ಅಂತಂದ್ರೆ ಈಗ ನಗರದ ಪ್ರದೇಶದಲ್ಲಿ ಮನೆಯಲ್ಲೇ ಬಾಲ್ಕನಿ ಅಥವಾ ಟೆರೇಸ್ ಅಥವಾ ಒಳಾಂಗಣದಲ್ಲಿ ಕೂಡ ಸುಲಭವಾಗಿ ಇದನ್ನ ನಾವು ಬೆಳೆಸಬಹುದು. ಮತ್ತೆ ನಗರ ಕೃಷಿಗೆ ಇದು ಪೂರಕವಾಗಿರ್ತದೆ. ಮತ್ತೆ ಭೂಮಿ ಕೊರತೆ ಇರೋದ್ರಿಂದ ನಗರ ಪ್ರದೇಶ ಮತ್ತೆ ಹಳ್ಳಿಗಳಲ್ಲೂ ಕೂಡ ರೈತರು ಕೂಡ ತಮ್ಮ ಮನೆಗಳಲ್ಲಿ ಅಥವಾ ಜಮೀನಲ್ಲಿ ಸ್ವಲ್ಪ ಫಾರ್ಮ್ ಹೌಸ್ ಅಂತ ಎಲ್ಲ ಇರ್ತವೆ, ಅಂತ ಕಡೆನೂ ಕೂಡ ಬೆಳೆಸ್ಕೋಬಹುದು. ಮತ್ತೆ ಕಡಿಮೆ ನೀರು ಮತ್ತು ಕಡಿಮೆ ಸಂಪನ್ಮೂಲಗಳನ್ನ ಬಳಕೆ ಮಾಡಿ ನಾವು ಈ ಮೈಕ್ರೋಗ್ರೀನ್ಸ್ ಗಳನ್ನ ಬೆಳೆಸಬಹುದು. ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದ್ರೆ ಕಡಿಮೆ ನೀರು ಇದಕ್ಕೆ ಅಗತ್ಯ ಇರುತ್ತೆ, ಏಕೆಂದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ನಾವು ಹೆಚ್ಚು ನೀರನ್ನ ಉಪಯೋಗಿಸಿ ಬೆಳಿತೀವಿ, ಇಲ್ಲಿ ಕಡಿಮೆ ನೀರನ್ನ ಉಪಯೋಗಿಸಿ ಮನೆಯಲ್ಲೇ ಕೂಡ ಬೆಳಿಬಹುದು. ಮತ್ತೆ ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕಗಳ ಬಳಕೆನ ಇಲ್ಲಿ ಮಾಡೋದೇ ಇಲ್ಲ, ಆದ್ರಿಂದ ಇದು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗೆ ಉತ್ತೇಜನ ನೀಡುತ್ತೆ ಅಂತ ಹೇಳಬಹುದು. ಸೊ ರೈತರಿಗೆ ಇದೊಂದು ಆದಾಯದ ಮೂಲವಾಗಬಹುದು ಅಂತ ಹೇಳ್ತೇನೆ.
1: ಅದು ಹೇಗೆ ರೈತರಿಗೆ ಆದಾಯ ಮೂಲ ಆಗಬಹುದು?
0: ಯಾಕೆಂತಂದ್ರೆ ಇದನ್ನ ನಾವು ಕಡಿಮೆ ಅವಧಿಯಲ್ಲಿ 7-21 ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಬೆಳೆಗಳನ್ನ ನಾವು ಕೊಯ್ಲು ಮಾಡಿ ಉಪಯೋಗಿಸೋದ್ರಿಂದ ಅವನಿಗೆ ರೈತನಿಗೆ ನಿರಂತರವಾಗಿ ಇದರಿಂದ ಆದಾಯ ಸಿಗುತ್ತೆ.
1: ಪ್ರತಿ ತಿಂಗಳನ್ನು ಒಂದ್ 2 ಬೆಳೆ ತೆಗಿಬಹುದು.
0: ಹೌದು, ಒಂದೇ ಸರಿಗೆ ಹಲವಾರು ರೀತಿಯ ಮೈಕ್ರೋಗ್ರೀನ್ಸ್ ಗಳನ್ನ ಬೆಳೆಸಬಹುದು. ಸೊ ಅವನಿಗೆ ನಿರಂತರವಾಗಿ ಇದು ಆದಾಯ ಸಿಗುತ್ತೆ, ಮತ್ತೆ ಹೆಚ್ಚಿನ ಮಾರುಕಟ್ಟೆ ಮೌಲ್ಯ ಹೊಂದಿರೋದ್ರಿಂದ ಸಣ್ಣ ಮತ್ತು ಅಲ್ಪ ಭೂಧಾರಕ ರೈತರಿಗೂ ಕೂಡ ಇದು ಹೆಚ್ಚುವರಿ ಆದಾಯದ ಮೂಲವಾಗಿರುತ್ತೆ ಅಂತ ಹೇಳ್ತೇನೆ. ಮತ್ತೆ ನಗರ ಕೃಷಿ ಮತ್ತೆ ಸ್ವಾವಲಂಬನೆಗೂ ಕೂಡ ಇದು ಪೂರಕವಾಗಿರುತ್ತೆ. ಕುಟುಂಬಗಳು ಬೇಕಾದ್ರೆ ತಮ್ಮದೇ ಆಹಾರವನ್ನ ಉತ್ಪಾದಿಸ್ಕೋಬಹುದು. ಸ್ಥಳೀಯ ಆಹಾರ ಉತ್ಪಾದನೆಯನ್ನು ಇದು ಉತ್ತೇಜಿಸೋದ್ರಿಂದ ಆಹಾರ ಸಾಗಣೆ ಮತ್ತು ಸಂಗ್ರಹಣೆ ಅವಶ್ಯಕತೆ ಕಡಿಮೆ ಮಾಡಬಹುದು. ಮತ್ತೆ ಸುಸ್ಥಿರ ಕೃಷಿಗೆ ಇದು ಒಂದು ಕೊಡುಗೆ ಅಂತ ಕೂಡ ಹೇಳ್ಬೋದು. ಮೈಕ್ರೋಗ್ರೀನ್ಸ್ ಬಳಕೆ ಕಡಿಮೆ ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬಹುದು, ಮತ್ತೆ ಇದರಿಂದ ತುಂಬಾ ಮುಖ್ಯವಾಗಿ ಕಾರ್ಬನ್ ಹೆಜ್ಜೆ ಗುರುತು ಅಂತೀವಿ, ಕಾರ್ಬನ್ ಫುಟ್ ಪ್ರಿಂಟ್ ಅಂತ, ಇದನ್ನ ನಾವು ಕಡಿಮೆ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ಮತ್ತೆ ಭವಿಷ್ಯದ ಆಹಾರ ವ್ಯವಸ್ಥೆಗಳನ್ನ ಕೂಡ ಹೆಚ್ಚು ಸುಸ್ಥಿರಗೊಳಿಸಲು ಇದು ನೆರವಾಗಲಿದೆ ಅಂತ ನನ್ನ ಅನಿಸಿಕೆ.
1: ಈಗ ಡಾಕ್ಟರ್ ಸೌಮ್ಯ ಅವರೇ, ನಮ್ಗೆ ಈ ಮೈಕ್ರೋಗ್ರೀನ್ಸ್ ಏನು ಅಂತ ಎಲ್ಲ ಹೇಳಿದ್ರಿ, ಅದರ ಪೋಷಕಾಂಶಗಳ ಬಗ್ಗೆನೂ ಹೇಳಿದ್ರಿ. ಮೈಕ್ರೋಗ್ರೀನ್ಸ್ ಇದು ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಆಗಬಹುದು ಇದ್ರ ಬಗ್ಗೆ ಹೇಳಿ. ಹೆಲ್ತ್ ಬೆನಿಫಿಟ್ಸ್ ಅಂತಾರಲ್ಲ ಅದು.
0: ಹೌದು, ಸೊ ನಾನು ಆಗ್ಲೇ ಹೇಳ್ದೆ ಇದು ಪೋಷಕಾಂಶಗಳ ಆಗರ ಅಂತ. ನಾವು ಪ್ರೌಢಾವಸ್ಥೆ ಸೊಪ್ಪಿಗಿಂತ ಜಾಸ್ತಿ ಮಟ್ಟದ ಪೌಷ್ಟಿಕಾಂಶಗಳು ಇದರಲ್ಲಿ ಸಿಗ್ತಿರೋದ್ರಿಂದ ಇದರಲ್ಲಿ ನಮ್ಮ ಮಾನವನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿ ಪಾಲಿಫಿನಾಲ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆಯಲ್ಲ, LDL ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಪ್ರಮಾಣ, ಇವನ್ನ ಕಡಿಮೆ ಮಾಡಲು ಸಹಾಯ ಮಾಡೋದ್ರಿಂದ ಹೃದಯದ ಆರೋಗ್ಯವನ್ನ ಕಾಪಾಡಲಿಕ್ಕೂ ಸಹಕಾರಿಯಾಗಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕಾಡುವಂತಹ ಸಾಮಾನ್ಯವಾದ ರೋಗ ಮಧುಮೇಹ, ಇದರ ನಿಯಂತ್ರಣಕ್ಕೂ ಕೂಡ ಸಹಾಯಕಾರಿಯಾಗಿದೆ. ಯಾಕೆಂತಂದ್ರೆ ಮೆಂತ್ಯೆ ಮತ್ತೆ ಬ್ರಕೋಲಿ ಮೈಕ್ರೋಗ್ರೀನ್ಸ್ಗಳು ರಕ್ತದಲ್ಲಿರುವ ಸಕ್ಕರೆಯ ನಿಯಂತ್ರಣವನ್ನ ಸುಧಾರಿಸಲು ಮತ್ತು ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ಮತ್ತೆ ಇದು ಕ್ಯಾನ್ಸರ್ ವಿರೋಧಿ ಗುಣಗಳು ಕೂಡ ಹೊಂದಿದೆ. ಈ ಬ್ರಾಸಿಕೇಸಿ ಕುಟುಂಬಕ್ಕೆ ಸೇರಿದಂತಹ ಮೈಕ್ರೋಗ್ರೀನ್ಸ್ಗಳಾದಂತಹ ಈ ಬ್ರಕೋಲಿ, ಕ್ಯಾಬೇಜು, ಮೂಲಂಗಿ ಇವೆಲ್ಲವೂ ಸಲ್ಫೋರೆಫೈನ್ ಮತ್ತು ಗ್ಲುಕೋಸಿನೋಲೇಟ್ಗಳಂತಹ ಸಂಯುಕ್ತಗಳನ್ನ ಹೊಂದಿರೋದ್ರಿಂದ ಇವು ಕೆಲವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತೆ.

0: ಅಂತ ಹೇಳ್ತೇನೆ. ಮತ್ತೆ ಈ ಮೈಕ್ರೋಗ್ರೀನ್ಸ್ ಗಳನ್ನ ನಾವು ಜಾಸ್ತಿ ಅತಿ ಹೆಚ್ಚು ಉಪಯೋಗಿಸೋದ್ರಿಂದ ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ನಾವು ಸುಧಾರಿಸಬಹುದು. ಮತ್ತೆ ಕಣ್ಣಿನ ಆರೋಗ್ಯ ಕೂಡ ಉತ್ತಮವಾಗ್ಲಿಕ್ಕೂ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಬ್ರೊಕೋಲಿ ಮತ್ತು ಕ್ರೆಸ್ ಅನ್ನೋ ಮೈಕ್ರೋಗ್ರೀನ್ಸ್ ಗಳಲ್ಲಿರುವಂತಹ ಲ್ಯುಟಿನ್ ಎಂಬ ರಾಸಾಯನಿಕವು ಅಧಿಕವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನು ಕಾಪಾಡಲಿಕ್ಕೆ ಮತ್ತು ವಯೋಸಹಜ ದೃಷ್ಟಿ ಸಮಸ್ಯೆಗಳನ್ನ ತಡೀಲಿಕ್ಕೂ ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ತೇನೆ. ಇದಲ್ಲದೆ ಈಗ ಎಲ್ಲರಿಗೂ ಜಾಸ್ತಿ ಈಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡುವಂತದ್ದು ರಕ್ತಹೀನತೆ. ಸೊ ಈ ರಕ್ತಹೀನತೆಯನ್ನ ಅಂದ್ರೆ ಅನಿಮಿಯಾ ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಹಿಂದೆ ಎಲ್ಲರೂ ಗೋಧಿ ಇದನ್ನ ನಾವು ಸಸಿನ ಬೆಳೆಸಿ ಅದರಿಂದ ಜ್ಯೂಸ್ ಮಾಡಿಕೊಂಡು ಅದನ್ನ ಆ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚು ಹಿಮೋಗ್ಲೋಬಿನ್ ಕಂಟೆಂಟ್ ಬೇಗ ಕಡಿಮೆ ಅವಧಿಯಲ್ಲಿ ಅದನ್ನ ರುಚಿಸಬಹುದು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಮೆಂತೆ, ಪಾಲಕ್ಕು, ಲೆಟ್ಯೂಸ್ ಈ ಮೈಕ್ರೋಗ್ರೀನ್ಸ್ ಗಳಲ್ಲಿ ಕಬ್ಬಿಣದಂಶ ಸಮೃದ್ಧವಾಗಿದ್ದು ಹಿಮೋಗ್ಲೋಬಿನ್ ಉತ್ಪಾದನೆಯಲ್ಲಿ ಇದು ಬೆಂಬಲಿಸೋದ್ರಿಂದ ರಕ್ತಹೀನತೆಯನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇದನ್ನ ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯಕವಾಗಿದೆ ಅಂತ ಹೇಳ್ತೇನೆ. ಯಾಕೆಂತಂದ್ರೆ ಇದನ್ನ ತಿನ್ನೋದ್ರಿಂದ ಕಡಿಮೆ ಕ್ಯಾಲೋರಿ ಮತ್ತೆ ಹೆಚ್ಚಿನ ಪೋಷಕಾಂಶಗಳು ಹೊಂದಿರೋದ್ರಿಂದ ಮೈಕ್ರೋಗ್ರೀನ್ಸ್ ಗಳು ಆರೋಗ್ಯಕರವಾಗಿ ತೂಕ ನಿರ್ವಹಣೆಗೆ ಒಂದು ಉತ್ತಮ ಆಹಾರ ಅಂತ ನಾನು ಹೇಳ್ತೇನೆ. ಮತ್ತೆ ಇದು ಜೀರ್ಣಕ್ರಿಯೆಯನ್ನ ನಾವು ಸುಧಾರಿಸ್ಕೊಳ್ಳಕ್ಕೂ ಕೂಡ ಸಹಕಾರಿಯಾಗಿದೆ. ಯಾಕೆ ಅಂತಂದ್ರೆ ಇದರಲ್ಲಿರುವ ನಾರು, ಫೈಬರ್ ಮತ್ತೆ ಜೈವಿಕ ಸಂಯುಕ್ತಗಳು ಜೀರ್ಣಕ್ರಿಯೆನ ಸುಧಾರಿಸಲು ಮತ್ತು ಕರುಳಿನ ಆರೋಗ್ಯವನ್ನ ಕಾಪಾಡಲಿಕ್ಕೂ ಕೂಡ ಸಹಾಯ ಮಾಡ್ತವೆ.
1: ಇನ್ನೊಂದು ಡಾಕ್ಟರ್ ಸೌಮ್ಯ ಅವರೇ, ಈಗ ಮೈಕ್ರೋಗ್ರೀನ್ಸ್ ಸಾಕಷ್ಟು ಪೋಷಕಾಂಶಯುತವಾಗಿವೆ, ಆರೋಗ್ಯಕ್ಕೆ ತುಂಬಾ ಸಹಕಾರಿ ಆಗ್ತವೆ ಅಂತ ಎಲ್ಲ ಹೇಳಿದ್ರಿ. ಈಗ ಯೂಸ್ ಆಫ್ ಮೈಕ್ರೋಗ್ರೀನ್ಸ್ ಅಂದ್ರೆ ಮೈಕ್ರೋಗ್ರೀನ್ಸ್ಗಳ ಉಪಯೋಗವನ್ನ ನಾವು ಯಾವ್ಯಾವ ತರದಲ್ಲಿ ಮಾಡ್ಕೊಳ್ಬಹುದು, ಹೇಗೆ ಮಾಡ್ಕೊಳ್ಬಹುದು, ಯಾವ ರೂಪದಲ್ಲಿ ನಾವು ಉಪಯೋಗಿಸ್ಕೋಬಹುದು?
0: ಹೌದು, ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಯಾಕೆಂತಂದ್ರೆ ಈಗ ನಾವು ಮೈಕ್ರೋಗ್ರೀನ್ಸ್ ಗಳನ್ನ ನಾವು ತಿನ್ಬಹುದು, ಅದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತು. ಬಟ್ ಯಾವ್ಯಾವ ರೀತಿ ಉಪಯೋಗಿಸಬಹುದು ಅಂತಂದ್ರೆ ನಾವು ಆಹಾರದಲ್ಲಿ ಇದನ್ನ ಮೈಕ್ರೋಗ್ರೀನ್ಸ್ ನ ಬಳಕೆ ಮಾಡಬಹುದು. ಸಲಾಡ್ಗಳಲ್ಲಿ ಇದನ್ನ ಉಪಯೋಗಿಸಬಹುದು. ಸಲಾಡ್ಗಳಲ್ಲಿ ತಾಜಾ ತರಕಾರಿಯಾಗಿ ನಾವು ಬಳಸಬಹುದು, ಅಥವಾ ಸ್ಯಾಂಡ್ವಿಚ್, ಬರ್ಗರ್ ಮತ್ತು ರೋಲ್ ಗಳಲ್ಲೂ ಕೂಡ ಇವನ್ನ ಸೇರಿಸಿ ಉಪಯೋಗಿಸಬಹುದು. ಮತ್ತೆ ಇದನ್ನ ಉಪಯೋಗಿಸಿ ಸೂಪ್, ಪಿಜ್ಜಾ ಮತ್ತೆ ಪಾಸ್ತಾ ಮೇಲೆ ಗಾರ್ನಿಶ್ ಮಾಡ್ತಾರಲ್ಲ, ಅಲಂಕಾರಿಕವಾಗಿ ಅದನ್ನ ಬಳಸಬಹುದು. ಮತ್ತೆ ಜ್ಯೂಸು, ಸ್ಮೂತಿ ಇವೆಲ್ಲ ಆರೋಗ್ಯಕರ ಜ್ಯೂಸ್ಗೂ ಇದನ್ನ ನಾವು ಸೇರಿಸಬಹುದು.
1: ಮತ್ತೆ ಯಾವ್ಯಾವ ಜ್ಯೂಸ್ ಮಾಡಬಹುದು?
0: ನಾವು ಇಲ್ಲಿ ಕ್ಯಾರೆಟ್, ಬೀಟ್ರೂಟ್, ಬೆಳಿಗ್ಗೆ ಇವಾಗೆಲ್ಲ
1: ಕ್ಯಾರೆಟ್ ಮೈಕ್ರೋಗ್ರೀನ್ಸ್ ಅನ್ನು ಬೆಳೆಸಿ ಅದರದ್ದು ಜ್ಯೂಸ್ ಮಾಡೋದು?
0: ಇಲ್ಲ ಸರ್, ಕ್ಯಾರೆಟ್ ಜ್ಯೂಸ್, ಆಪಲ್ ಜ್ಯೂಸ್, ಸೇಬಿನ ಜ್ಯೂಸ್, ಬೀಟ್ರೂಟ್ ಇವೆಲ್ಲ ಈಗ ಎಷ್ಟೊಂದು ಜನ ತೂಕ ನಿಯಂತ್ರಣ ಮಾಡ್ಲಿಕ್ಕೆ ಪ್ರತಿದಿನ ಬೆಳಿಗ್ಗೆ ABC ಜ್ಯೂಸ್ ಅಂತ ಇವಾಗೆಲ್ಲ ತುಂಬಾ ಉಪಯೋಗಿಸ್ತಿದ್ದಾರೆ. ಇವಾಗ ಅದ್ರ ಜೊತೆಗೆ ಇದನ್ನ ಕಟ್ ಮಾಡಿ ಅದನ್ನ ಸೇರಿಸಿ
1: ಒಂದೆರಡು ಎಲೆ ಹಾಕ್ಬಿಟ್ಟು
0: ಕೊಯ್ಲು ಮಾಡಿದ್ಮೇಲೆ ಇದನ್ನ ಸಣ್ಣ ಸಣ್ಣ ತುಂಡುಗಳ ಕತ್ತರಿಸಿ ಅದ್ರ ಜೊತೆಗೆ ಸೇರಿಸಿ ಅದನ್ನ ಜ್ಯೂಸ್ ಜೊತೆಗೆ ನಾವು ಸೇರಿಸ್ಕೋಬಹುದು.
1: ನಾವು ಈಗ ಸಾಸಿವೆ ಮೈಕ್ರೋಗ್ರೀನ್ಸ್ ಬೆಳೆಸಿದ್ರಿ ಅಂತ ಇಟ್ಕೊಳ್ಳಿ, ಅದರದಷ್ಟೇ ಜ್ಯೂಸ್ ಮಾಡಿ ಕುಡಿಬಹುದಾ?
0: ಹೌದು, ಅದನ್ನು ಕುಡಿಬಹುದು. ಅದ್ರ ಜೊತೆಗೆ ನಾವು
1: ಈಗ ನೀವು ಮೂಲಂಗಿ ಮೈಕ್ರೋಗ್ರೀನ್ಸ್ ಗಿಡಗಳನ್ನು ಚಿಗರದ್ದು ಜ್ಯೂಸ್ ಕುಡಿಬಹುದಾ?
0: ಅದನ್ನೇ ಅಲೋನ್ ಆಗಿ ಅವನ್ನೇ ಜ್ಯೂಸ್ ಮಾಡಿನೂ ಕುಡಿಬಹುದು, ಅಥವಾ ಹಾಗೆ ತಿನ್ಬಹುದು. ಈಗ ನಾವು ಯಾವ್ದಾದ್ರು ತರಕಾರಿ ತಿಂತಾ ಇದ್ರೆ ಸೌತೆಕಾಯಿ, ಟೊಮ್ಯಾಟೊ ಮತ್ತೆ ಮೂಲಂಗಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಹಾಗೆ ತಿಂತೀವಿ ಸಲಾಡ್ ತರ, ಅದ್ರ ಜೊತೆಗೆ ಇದನ್ನ ಗಾರ್ನಿಶ್ ಮಾಡ್ಕೋಬಹುದು. ಅದನ್ನ ಅದ್ರ ಜೊತೆ ಮೇಲೆ ಉದುರಿಸಿ ಗಾರ್ನಿಶ್ ಮಾಡಿಕೊಂಡು ತಿನ್ಬಹುದು. ಇಲ್ಲಾಂತಂದ್ರೆ ಇವು ಯಾಕೆಂತಂದ್ರೆ ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿ ಇರುತ್ತೆ. ಯಾಕೆಂತಂದ್ರೆ ಅದ್ರ ಬಣ್ಣ ಮತ್ತೆ ತಿನ್ಬೇಕಾದ್ರೆ ಅದ್ರ ರುಚಿ. ಯಾಕೆಂತಂದ್ರೆ ಸೊಪ್ಪು ಪ್ರೌಢಾವಸ್ಥೆಯಲ್ಲಿ ಇರುವಾಗ ರುಚಿ ಬೇರೆ ಇರುತ್ತೆ. ಈ ಮೈಕ್ರೋಗ್ರೀನ್ಸ್ ಗಳ ಎಳೆ ಚಿಗುರು ನಾವು ತಿಂದಾಗ ಅದರದ್ದು ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಸ್ಮೂತಿಗಳಲ್ಲೂ ಕೂಡ ನಾವು ಇದನ್ನ ಸೇರಿಸಿ ತಿನ್ಬಹುದು. ಮೇಯ್ನ್ ಆಗಿ ಇದ್ರ ರುಚಿ, ಬಣ್ಣ ಮತ್ತು ಆಕರ್ಷಕತೆ, ಅದ್ರ ಕಲರ್, ಅದನ್ನ ನೋಡಿ ನಮ್ಗೆ ಅದನ್ನ ಇನ್ನೂ ಹೆಚ್ಚು ತಿನ್ಬೇಕು ಅಂತ ನಮ್ಗೆ ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಆಕರ್ಷಣೆ ಉಂಟಾಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಇದನ್ನ ಪೌಷ್ಟಿಕ ಆಹಾರವಾಗಿ ಆಗ್ಲೇ ತಿಳಿಸಿದಾಗೆ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಇದನ್ನ ಪೌಷ್ಟಿಕ ಆಹಾರವಾಗಿ ಕೂಡ ನಾವು ಉಪಯೋಗಿಸಬಹುದು.
1: ಇದಲ್ಲಿ ಮತ್ತೆ ಈ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅವ್ರು ಹೆಂಗ್ ಬಳಸ್ತಾರೆ?
0: ಹೋಟೆಲ್ ರೆಸ್ಟೋರೆಂಟ್ ಅಲ್ಲೂ ಕೂಡ ಸರ್ ಈಗಾಗಲೇ ಬಳಸ್ತಿದ್ದಾರೆ ಸರ್.
1: ಯಾವ ರೂಪದಲ್ಲಿ ಬಳಸ್ತಾರೆ
0: ಸರ್? ಇವಾಗ ಎಲ್ಲ 5-star ಹೋಟೆಲ್ ಅಥವಾ 7-star ಹೋಟೆಲ್ಗಳಲ್ಲಿ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರಲ್ಲ, ಇವಾಗ ಅದ್ರ ಜೊತೆಗೆ ಈಗ ಮೈಕ್ರೋಗ್ರೀನ್ಸ್ ಜ್ಯೂಸ್ ಗಳನ್ನ ಕೊಡ್ತಿದ್ದಾರೆ. ಮತ್ತೆ ಸಲಾಡ್ಗಳ ಮೇಲೆ ಇವನ್ನೆಲ್ಲ ಗಾರ್ನಿಶ್ ಮಾಡಿ ಕೊಡ್ತಿದ್ದಾರೆ. ಅಂತಂದ್ರೆ ಈಗ ಬೀಟ್ರೂಟ್ ಮತ್ತೆ ಈ ಮೂಲಂಗಿ ಇವೆಲ್ಲ ಕೆಂಪು ಬಣ್ಣದ್ದು, ಮತ್ತೆ ಕೆಲವೊಂದು ಸಸಿಗಳು ಆಂಥೋಸಯನಿನ್ ಪಿಗ್ಮೆಂಟ್

0: ಸಸಿರು ಅವು ಚಿಗುರುಗಳು ಬಂದಾಗಲೇ ಆ ಕಲರು ಅತಿ ಹೆಚ್ಚಾಗಿ ಅವು ಗಿಡದಲ್ಲಿ ಕಾಣಿಸೋದ್ರಿಂದ ಅವನ್ನ ಅಲಂಕಾರಿಕವಾಗಿ ಬೇರೆ ಬೇರೆ ಹಣ್ಣುಗಳ ಮೇಲೆ ಕಟ್ ಫ್ರೂಟ್ಸ್ ಮೇಲೆ ಎಲ್ಲ ಅವರು ಗಾರ್ನಿಶ್ ಮಾಡಿ ಕೊಡ್ತಿದ್ದಾರೆ, ಮತ್ತೆ ಸ್ಮೂತಿಗಳಲ್ಲೂ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ.
1: ಈಗ ಈ ಒಂದು ಮೈಕ್ರೋ ಗ್ರೀನ್ಸ್ ಅನ್ನ ನಗರ ಕೃಷಿ ಪ್ರದೇಶದಲ್ಲೂ ಮಾಡ್ಕೊಳ್ಬಹುದಾ?
0: ಹೌದು ಸರ್, ನಗರ ಕೃಷಿ ಪ್ರದೇಶದಲ್ಲೂ ಕೂಡ ಮಾಡಬಹುದು. ಯಾಕೆಂತಂದ್ರೆ ಕಡಿಮೆ ಅವಧಿ ಮತ್ತೆ ಕಡಿಮೆ ಖರ್ಚಲ್ಲಿ ಮಾಡಬಹುದು, ಮತ್ತೆ ಇದಕ್ಕೆ ನಾನು ಅವಾಗ

0: ಟೆರೇಸ್ ಅಲ್ಲಿ ಅಥವಾ ಮನೆಯಲ್ಲೇ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲೇ ಉಪಯೋಗಿಸ್ಕೊಂಡು ಆ
1: ಜಾಗಬೇಕಂದ್ರೆ ಅದನ್ನ ರ್ಯಾಕ್ ಇಡಬೇಕಾಗುತ್ತಾ ಅಥವಾ ಬುಟ್ಟಿ ಇಡಬೇಕಾಗುತ್ತಾ ಬಾಸ್ಕೆಟ್ ಇಡಬೇಕಾಗುತ್ತಾ ಹೆಂಗೆ?
0: ಹಾ ಸರ್, ಅದನ್ನ ಇವಾಗ ಅದನ್ನ ಹೇಗೆ ಉತ್ಪಾದನೆ ಮಾಡೋದು ಅಂತ ಹೇಳ್ತೇನೆ. ಈಗ ಮೈಕ್ರೋ ಗ್ರೀನ್ಸ್ ಗಳನ್ನ ಮೊದಲಿಗೆ
1: ಪ್ಲಾಸ್ಟಿಕ್ ಏನಾದ್ರೂ ಬಾಕ್ಸ್ ಅಲ್ಲ.
0: ಹೌದು ಸರ್, ಹೇಳ್ತೀನಿ ಸರ್. ಮೊದಲಿಗೆ ಮೈಕ್ರೋ ಗ್ರೀನ್ಸ್ ನ ನಾವು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಮೇಯ್ನ್ ಆಗಿ ಬೀಜಗಳನ್ನ ಆಯ್ಕೆ ಮಾಡುವುದು ಮೊದಲನೇ ಹಂತ ಸರ್. ಬೀಜಗಳನ್ನ ಆಯ್ಕೆ ಮಾಡೋದು ಅಂತಂದ್ರೆ ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡಿರುವಂತಹ ಬೀಜಗಳನ್ನ ಇದಕ್ಕೆ ನಾವು ಬಳಸಬಾರ್ದು. ಯಾಕೆಂತಂದ್ರೆ ಮೈಕ್ರೋಗ್ರೀನ್ಸ್ ಮೇಯ್ನ್ ಆಗಿ ನಾವು ಉಪಯೋಗಿಸ್ತಿರೋದೆ ಇವು ರಾಸಾಯನಿಕ ಮುಕ್ತ ಅಂತ, ಮತ್ತೆ ಪೋಷಕಾಂಶಗಳು ಅವುಗಳ ಲಭ್ಯತೆ ಇರಬೇಕು, ಯಾಕೆ ಅದನ್ನ ಬೇಯಿಸದೆ ಹಾಗೆ ಹಸಿಯಾಗಿ ತಿನ್ನೋದ್ರಿಂದ. ಮತ್ತೆ ಇದನ್ನ ಬೆಳೆಸಬೇಕಾದ್ರೆ ನಾವು ಯಾವಾಗಲೂ ಉತ್ತಮ ಗುಣಮಟ್ಟದ ರೋಗರಹಿತ ಮತ್ತು ಹೆಚ್ಚು ಮೊಳಕೆ ಒಡೆಯುವ ಸಾಮರ್ಥ್ಯ ಇರುವಂತಹ ಬೀಜಗಳನ್ನೇ ನಾವು ಇದಕ್ಕೆ ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಬ್ರೊಕೊಲಿ, ಮೂಲಂಗಿ, ಸಾಸಿವೆ, ಮೆಂತ್ಯ, ಪಾಲಕ್, ಬಟಾಣಿ, ಸೂರ್ಯಕಾಂತಿ, ತುಳಸಿ ಮುಂತಾದ ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ಮೈಕ್ರೋಗ್ರೀನ್ಸ್ ಬೆಳೀಲಿಕ್ಕೆ ಉತ್ಪಾದನೆಗೆ ಬಳಸ್ತೇವೆ. ಮತ್ತೆ ಈ ಬೀಜಗಳನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸ್ಬೇಕು. ಪ್ರೈಮಿಂಗ್ ಅಂತಂದ್ರೆ ಇವಾಗ ಹೆಚ್ಚೊಂದು ಈಗಾಗಲೇ ನಗರ ಜನಗಳಿಗೆ ಪ್ರೈಮಿಂಗ್ ಅನ್ನೋ ಪದ ಆವಾಗಲೇ ಅವ್ರಿಗೆ ಅದ್ರ ಬಗ್ಗೆ ವಾಡಿಕೆಯಲ್ಲಿದೆ ಅಂತಂದ್ರೆ ಇದನ್ನ ಬೀಜ ಸದೃಢಗೊಳಿಸುವಿಕೆ ಅಥವಾ ಬೀಜ ಹದಗೊಳಿಸುವಿಕೆ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸೋದ್ರಿಂದ ಅಂತಂದ್ರೆ ಬೀಜಗಳನ್ನ ಬಿತ್ತುವ ಮೊದಲು ನಿರ್ದಿಷ್ಟ ಸಮಯದವರೆಗೆ ನೀರಿನಲ್ಲಿ ಅವನ್ನ ನೆನೆಸಿ ನೀರಲ್ಲಿ ಅಥವಾ ಪೋಷಕಾಂಶಗಳ ದ್ರಾವಣಗಳಲ್ಲಿ ಅವುಗಳನ್ನ ಬೀಜನ ನೆನೆಸಿ ಆಮೇಲೆ ನೆರಳಿನಲ್ಲಿ ಒಣಗಿಸಿ ಅದನ್ನ ಬಿತ್ತೋದ್ರಿಂದ ಸಮನಾಗಿ ಮೊಳಕೆ ಒಡೆಯುವಿಕೆ ಮತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುವಂಥದ್ದು, ವೇಗವಾಗಿ ಸಸಿಗಳು ಬೆಳೆಯುವಂಥದ್ದು ಈ ಪ್ರಕ್ರಿಯೆನ ನಾವು ನೋಡ್ತೇವೆ ಬೀಜವನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸೋದ್ರಿಂದ. ಮತ್ತೆ ನೀವು ಆಗ್ಲೇ ಕೇಳಿದ್ರಿ ಇದನ್ನ ಯಾವ ರೀತಿ ಬೆಳೆಸ್ಬೇಕು, ಇದಕ್ಕೇನು ನಾವು ಟ್ರೇ ಉಪಯೋಗಿಸ್ಬೇಕಾ ಅಥವಾ ಯಾವ ತರ ಅಂತ. ಸರ್, ಸಾಮಾನ್ಯವಾಗಿ ಇದನ್ನ ನಾವು ಬೆಳಿಲಿಕ್ಕೆ ನಾವು ಮಾಧ್ಯಮವಾಗಿ ಕೊಕೋಪಿಟ್ ನ ಉಪಯೋಗಿಸ್ತೀವಿ. ಕೊಕೋಪಿಟ್ಟು ಇವಾಗ ಎಲ್ಲಾ ಕಡೆ ಎನ್ರಿಚ್ಡ್ ಕೊಕೋಪಿಟ್ಟೆ ಸಿಗ್ತಿದೆ ಸರ್. ಅವರೇ ಅದನ್ನ ಜೈವಿಕ ಗೊಬ್ಬರಗಳಾಗಿರುವಂತಹ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವನ್ನೆಲ್ಲ ಸೇರಿಸಿ ಎನ್ರಿಚ್ ಮಾಡಿರುವಂತಹ ಕೊಕೋಪಿಟ್ಟೆ ಸಿಗ್ತದೆ. ಸಾಮಾನ್ಯವಾಗಿ ನಾವು ಈಗ ಲೋ ಇಸಿ ಇರುವಂತದ್ದು ಅಂತಂದ್ರೆ ಅದರಲ್ಲಿ ಲವಣಾಂಶ ಕಡಿಮೆ ಇರುವಂತಹ ಕೊಕೋಪಿಟ್ ನ ಉಪಯೋಗಿಸ್ಬೇಕು. ಮತ್ತೆ ವರ್ಮಿ ಕಾಂಪೋಸ್ಟ್ ಮತ್ತೆ ಮಣ್ಣು ಮರಳು ಮಿಶ್ರಿತವಾದಂತಹ ಮಾಧ್ಯಮವನ್ನು ಕೂಡ ನಾವು ಉಪಯೋಗಿಸ್ಬೋದು. ಅದಲ್ದೇನೆ ಈಗ ಜೈವಿಕ ಮಾಧ್ಯಮಗಳಾದಂತಹ ಇವಾಗ ಅಡಿಕೆ ತಟ್ಟೆ, ಅದನ್ನ ಮನೆ ಬಳಕೆಗೋಸ್ಕರ ಮೈಕ್ರೋಗ್ರೀನ್ಸ್ ನ ಬೆಳೆಸಬೇಕು ಅಂತಂದ್ರೆ ಅಡಿಕೆ ತಟ್ಟೆಯಲ್ಲೂ ಬೆಳೆಸಿರೋದನ್ನ ನಾನು ನೋಡಿದ್ದೇನೆ. ಇದಲ್ದೇನೆ ನಾವು ಕೆಲವೊಂದು ಪ್ಲಾಸ್ಟಿಕ್ ಟ್ರೇಗಳನ್ನ ಕೂಡ ಉಪಯೋಗಿಸ್ಬೋದು ಅಥವಾ ಈ ಬಯೋಡಿಗ್ರೇಡಬಲ್ ಇವಾಗ ಎಷ್ಟೊಂದು ಮೆಟೀರಿಯಲ್ಗಳು ಸಿಗ್ತಿದ್ದಾವೆ ಅಂಥವನ್ನು ಕೂಡ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ 10x10 ಇರುವಂಥದ್ದು ಅಥವಾ 10x20 ಅಥವಾ 5x5 ಇರುವಂತಹ ಅಳತೆ ಇರುವಂತಹ ಟ್ರೇಗಳನ್ನ ಉಪಯೋಗಿಸ್ಬೋದು. ಇವು ಇದರದ್ದು ಆಳ ಬಂದು ಒಂದು 3 ಇಂಚ್ ಇದ್ರೆ ಸಾಕು. ಅದರಲ್ಲಿ 1.5-2 ಇಂಚ್ ಅಷ್ಟು ನಾವು ಈ ಕೊಕೋಪಿಟ್ನ ಸಮನಾಗಿ ಹರಡಿ ಅದರಲ್ಲಿ ಆಮೇಲೆ ನೀರನ್ನ ಸ್ಪ್ರೇ ಮಾಡಿ ಆಮೇಲೆ ಬಿತ್ತನೆ ಮಾಡಬೇಕು. ಬಟ್ ಈ ಟ್ರೇಯಲ್ಲಿ ಸಾಮಾನ್ಯವಾಗಿ 4-5 ರಂಧ್ರಗಳಾದ್ರೂ ಇರಬೇಕು. ಯಾಕೆಂತಂದ್ರೆ ಹೆಚ್ಚಿನ ನೀರು ಅಲ್ಲೇನಾದ್ರೂ ಸೇರ್ಬಿಟ್ರೆ ಅದರಿಂದ ಬೀಜ ಕೊಳೆಯೋ ಸಾಧ್ಯತೆ ಇರುತ್ತೆ, ಇಲ್ಲಾಂತಂದ್ರೆ ಸಸಿಗಳು ಮೊಳಕೆ ಆದ್ಮೇಲೆ ಸಸಿ ಕೊಳೆ ರೋಗ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಟ್ರೇಯಲ್ಲಿ ಕೆಳಗಡೆ ಸಾಮಾನ್ಯವಾಗಿ 4-6 ರಂಧ್ರಗಳು ಇರಬೇಕು. ಅದರಿಂದ ಹೆಚ್ಚುವರಿ ನೀರು ಅದರಲ್ಲಿ ಬಸ್ದೋಗುತ್ತೆ. ಮತ್ತೆ ಬಿತ್ತನೆ ಮಾಡಬೇಕು ಅಂತಂದ್ರೆ ಸಮನಾಗಿ ಕೊಕೋಪಿಟ್ನ ಹರಡಿದಾದ್ಮೇಲೆ ಅದನ್ನ ನಾವು 10x20 ಅಥವಾ 10x10 ಟ್ರೇ ಉಪಯೋಗಿಸ್ತಿದ್ರೆ 10-20 ಗ್ರಾಮ್ ಅಷ್ಟು ಬೀಜನ ಅದರಲ್ಲಿ ಸಮನಾಗಿ ಹರಡಿ ಅದ್ರ ಮೇಲೆ ತೆಳುವಾಗಿ ಮೇಲ್ಮೈ ಒಂದು ಸ್ವಲ್ಪ ಕೊಕೋಪಿಟ್ನ ಮತ್ತೆ ಹರಡಬೇಕು. ಹರಡಿಬಿಟ್ಟು ನೀರನ್ನ ಸ್ಪ್ರೇ ಮಾಡಬೇಕು. ಇಲ್ಲಿ ನೀರನ್ನ ನಾವು ಇಲ್ಲಿ ಸಾಮಾನ್ಯ ಸಾಂಪ್ರದಾಯಿಕ ಕೃಷಿಯಲ್ಲಿ ನೀರು ಬಿಟ್ಟಂಗೆ ಬಿಡಂಗಿಲ್ಲ. ಇಲ್ಲಿ ನೀರಿನ ಸ್ಪ್ರೇಯರ್ಗಳು ಸಿಗ್ತವೆ, ಅಂತ ಸ್ಪ್ರೇಯರ್ನ ಉಪಯೋಗಿಸಿ ಇದನ್ನ ನಾವು ನೀರನ್ನ ಚುಮಕಿಸ್ಬೇಕು. ಅದಾದ್ಮೇಲೆ 2-3 ದಿನಗಳವರೆಗೆ ಆ ಟ್ರೇಗಳನ್ನ ನಾವು ಕತ್ಲೆಯಲ್ಲೇ ಇಡಬೇಕು. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಕಾಗದದ ಹಾಳೆನ ಹಾಕಿ ಮುಚ್ಚಿ 2-3 ದಿನ ಕತ್ತಲಲ್ಲಿ ಇಡಬೇಕು. ನಾವು ಬೀಜನ ಪ್ರೈಮಿಂಗ್ ಮಾಡಿ ಉಪಯೋಗಿಸಿದ್ರೆ ಸಾಮಾನ್ಯವಾಗಿ 25-30-35 ಗಂಟೆ ಅಷ್ಟೊಳಗಡೆ ಮೊಳಕೆ ಬಂದ್ಬಿಟ್ಟಿರುತ್ತೆ. ಪ್ರೈಮಿಂಗ್ ಮಾಡ್ದೇ ಹಾಗೆ ಉಪಯೋಗಿಸಿದ್ರೆ ಮಿನಿಮಮ್ 2 ದಿನನಾದ್ರೂ ತಗೊಳುತ್ತೆ ಮೊಳಕೆ ಬರೋದಕ್ಕೆ. 80% ನಾವು ಮೊಳಕೆನ ನೋಡಿದ್ಮೇಲೆ ಅದನ್ನ ನಾವು ಕತ್ತಲೆಯಿಂದ ಬೆಳಕಿಗೆ ಆ ಟ್ರೇನ ನಾವು ಇಡಬೇಕು. ಸಾಮಾನ್ಯವಾಗಿ ಬೆಳಕಿಗೆ 12-16 ಗಂಟೆ ಅಷ್ಟು ಬೆಳಕನ್ನು ಅದನ್ನು ನಾವು ಕೊಡಬೇಕಾಗುತ್ತೆ. ಯಾಕೆಂತಂದರೆ ಆ ಸಸಿ ಮೊಳಕೆ ಆದಮೇಲೆ ಕಾಂಡ ಬೆಳೆದು ಮತ್ತೆ ಅದ್ರ ಕಾಟಿಲಿಡನ್ನು ಜೊತೆಗೆ ನಿಜ ಲೀವ್ಸ್, ಟ್ರೂ ಲೀವ್ಸ್ ಅಂತೀವಿ, ಆ ನಿಜ

0: ಅದು ಎಲೆಗಳು ಒಂದೆರಡು ಬೆಳಿಬೇಕು, ಆ ಹಂತದವರೆಗೂ ನಾವು ಅದನ್ನು ಬೆಳೆಸ್ತೀವಿ. ಸೊ ಅದು ತಾನೇ ಆಹಾರವನ್ನು ಅದು ಸಿಂಥಸಿಸ್ ಮಾಡ್ಕೋಬೇಕು ಅಂತಂದರೆ ಬೆಳಕಿಗೆ ಅವನ್ನ ನಾವು ಎಕ್ಸ್ಪೋಸ್ ಮಾಡಲೇಬೇಕು. ಅದರಿಂದ ಎರಡರಿಂದ ಮೂರು ದಿನ ಆದಮೇಲೆ ಕಡ್ಡಾಯವಾಗಿ ಆ ಟ್ರೇನನ್ನು ನಾವು ಬೆಳಕಲ್ಲಿ ಇಡಬೇಕು, ಮತ್ತು ಡೈರೆಕ್ಟ್ ಸನ್ಗೂ ಕೂಡ ಇಡಬೇಕಾಗುತ್ತೆ. ನೇರವಾಗಿ ಸೂರ್ಯನ ಬಿಸಿಲಿಗೆ 4 ರಿಂದ 5 ಗಂಟೆ ಇಟ್ಟರೆ ಸಾಕು, ಇಲ್ಲ ಅಂತಂದರೆ ಬೆಳಕು ಬೀಳೋ ಕಡೆ 12 ರಿಂದ 16 ಗಂಟೆ ಇಡಬೇಕು. ಇಲ್ಲಾಂತಂದರೆ ನಮಗೆ ಬೆಳಕು ಬೀಳ್ತಿಲ್ಲ ಅಂತಂದರೆ, ಈಗ ಕಮರ್ಷಿಯಲ್ಲಾಗಿ ಬೆಳೆಸುವಂಥವರು ಒಂದು ಲೈಟ್ನ ಎಲ್ ಇ ಡಿ ಲೈಟ್ನ ಉಪಯೋಗಿಸ್ಬೋದು. ಆ ಎಲ್ ಇ ಡಿ ಲೈಟು ಸಾಮಾನ್ಯವಾಗಿ ಬಿಳಿ ಅಥವಾ ನೇರಳೆ ಬಣ್ಣದನ್ನ ಉಪಯೋಗಿಸ್ಬೇಕು, ಯಾಕೆಂತಂದರೆ ಅದು ಇಂಟೆನ್ಸಿಟಿ ಬಂದು 100 ರಿಂದ 200 picomoles ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇಷ್ಟು ಇಂಟೆನ್ಸಿಟಿ ಬರುವಂಥ ಜಾಗದಲ್ಲಿ ಅವರು ಬೆಳಕು ಬೀಳೋ ಥರ ಆ ಟ್ರೇನ ಇಡಬೇಕು. ಆ ಟ್ರೇಯಿಂದ 6 ರಿಂದ 12 ಇಂಚ್ ಮೇಲೆ ಈ ಲೈಟ್ಗಳನ್ನ ಅವರು ಅಳವಡಿಸ್ಬೇಕಾಗುತ್ತೆ. ಮತ್ತು ಕತ್ಲೇನು ಅಷ್ಟೆ, 12 ರಿಂದ 16 ಗಂಟೆ ಬೆಳಕಿಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಮಾನ್ಯವಾಗಿ 8 ರಿಂದ 12 ಗಂಟೆವರೆಗೂ ಅದನ್ನ ಮತ್ತೆ ವಾಪಸ್ ಕತ್ಲೆಯಲ್ಲಿ ಇಡಬಹುದು. ಮತ್ತು ಇದಲ್ಲದೆ ಇದು ಈ ಕೆಂಪು ಲೈಟು ಮತ್ತು ಬ್ಲೂ ಲೈಟಾಗೆ ನಾವು ಎಕ್ಸ್ಪೋಸ್ ಮಾಡೋದ್ರಿಂದ, ಈ ಕೆಂಪು ಲೈಟಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಅದರದ್ದು ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆಯಲ್ಲ ಸರ್, ಹಸಿರು ಪಿಗ್ಮೆಂಟು ಜಾಸ್ತಿ ಬೆಳೆಯುತ್ತೆ, ಅದು ಮೈಕ್ರೋಗ್ರೀನ್ಸು ಆಕರ್ಷಕವಾಗಿ ಕಾಣಿಸುತ್ತೆ. ಮತ್ತು ಬ್ಲೂ ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅತಿ ವೇಗವಾಗಿ ಬೆಳೆಯುತ್ತೆ ಅಂತ ಹೇಳ್ತೇನೆ.
1: ಆಯಿತು ಡಾಕ್ಟರ್ ಸೌಮ್ಯ ಕೆ ಜಿ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ನಮ್ಮ ರೈತರಿಗೆ ಚಿಗುರು ಸಸ್ಯ ಉತ್ಪಾದನೆ, ಮೈಕ್ರೋಗ್ರೀನ್ಸ್ ಉತ್ಪಾದನೆ, ಮೈಕ್ರೋಗ್ರೀನ್ಸ್ನ ಮಹತ್ವ, ಮೈಕ್ರೋಗ್ರೀನ್ಸ್ ಇದರ ಉಪಯೋಗ ಮತ್ತು ಇದರ ಪೌಷ್ಟಿಕಾಂಶ ಈ ಎಲ್ಲದರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ತಾವು ನೀಡೋರಿದ್ದಿರಿ, ಈಗ ಸಮಯ ಆಗಿದೆ. ಆದ್ದರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇದರ ಮುಂದುವರಿದ ಭಾಗವಾಗಿ ಮುಂದಿನ ದಿನದಲ್ಲಿ ನಾವು ಮಾಡೋರಿದ್ದೇವೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಮೈಕ್ರೋಗ್ರೀನ್ಸ್ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ
0: ಸರ್. 9944446112 9964446112.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಹಾಗೂ ಸಂಗಡಿಗರಿಂದ ತಮಟೆ ನಗಾರಿ ವಾದನ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮನಗರ ತಾಲೂಕು ಹರಿಸಾಂದ್ರದ ಗಂಗಾಧರಯ್ಯ ಹಾಗೂ ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳಿದರೆ. ಇದಾಗಿತ್ತು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ

0: ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ್ರ ಸೇವೆ ಹಾಗೂ ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು, ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿದೆ.

0: ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು.

0: ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 GW ಇತ್ತು ನಮ್ದು 2014 2.6 GW 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 GW ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 crore 1 lakh ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 crore ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಂಟ್ವಾಳದಲ್ಲಿ 18 crore ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 crore ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 crore ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
1: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಳ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು, ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು, ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು, ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ IO ಕನೆಕ್ಟ್ ಕಾರ್ಯಕ್ರಮದಲ್ಲಿ

0: ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: As we build as an AI innovation hub that will bring together startup researchers, academics and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first at the largest university, as I said, an ecosystem that will nurture the world class riches and the next generation.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು, ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
2: ಪೀಪಲ್ ಸಿ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೊ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟೆಕ್ ಅಂಡ್ ಆಲ್ಸೋ ನಾಟ್ ಫುಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅ ಸೋಲ್ ಇನ್ ಟೆಕ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ 99%ರಷ್ಟು ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
3: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಬೈಲಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಟು ಬಿ ನೌ ಅವೈಲೇಬಲ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್ ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ದ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
4: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ಅ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 ಎಚ್ಎಸ್ ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಇವೆಂಟ್ ಫಾರ್ ದಟ್.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು

0: ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು CWRC ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ CWRC ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು, ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ತೆಗೆದುಕೊಳ್ತೇವೆ, ವಿಷಯದ ಬಗ್ಗೆ ಮಾತನಾಡ್ತಾ ಕೆಲವು ಗೀತೆಗಳನ್ನು ಕೂಡ ಆಲಿಸ್ತೀವಿ. ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಅದೇ ಗೀತೆಗಳು ಅಂದರೆ ಹಾಡುಗಳ ಬಗ್ಗೆ ಮಾತನಾಡೋಣ. ಹಾಡುಗಳು ಅಂದಾಕ್ಷಣ ಯಾವ ಥರದ ಹಾಡು ಅಂತ ನೀವು ಯೋಚನೆ ಮಾಡ್ತೀರಾ ಅಲ್ವಾ? ಹೌದು, ವಿಭಿನ್ನ ಮನೋಭಾವಗಳು ಹೊಂದಿರುವಂತಹ ಹಾಡುಗಳು. ಇದೇ ಹಾಡು ಅಂತ ನಾವು ಏನಾದರೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಾದರೆ ಹರ್ಷಭರಿತವಾದಂಥ ಹಾಡು ಅಥವಾ ದೇವರ ನಾಮಗಳು, ಹೀಗೆ ಅನೇಕವನ್ನು ನಾವು ಹೆಸರಿಸಬಹುದು. ಹಾಡುಗಳು ಮಾನವನ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಅತ್ಯುತ್ತಮ ಮಾಧ್ಯಮವಾಗಿದೆ. ಪ್ರತಿಯೊಂದು ಹಾಡು ತನ್ನದೇ ಆದ ಮನೋಭಾವವನ್ನು ಹೊಂದಿದ್ದು ಕೇಳುವವರ ಮನಸ್ಸಿನ ಮೇಲೆ ವಿಶೇಷವಾದಂತಹ ಪರಿಣಾಮವನ್ನು ಬೀರುತ್ತೆ. ಸರಿ, ಹಾಗಾದರೆ ಯಾವ ಯಾವ ಮನೋಭಾವಗಳ ಹಾಡುಗಳು ಇಂದು ಮೂಡಿಬರುತ್ತೆ ಅಂತಂದರೆ, ಪ್ರತಿಯೊಂದು ಹಾಡು ನಂತರ ನೀವೇ ಆ ಯಾವ ಹಾಡು ಅದು ಯಾವ ಮನೋಭಾವ ಅಂತ ಕೂಡ ಗೆಸ್ ಮಾಡಿ ತಿಳ್ಕೊಳ್ಬಹುದು. ಹಾಗೆಯೇ ನಾನು ಕೂಡ ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೀನಿ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ವಿಕ್ಟರಿ ಚಿತ್ರದ ಗೀತೆ. ಹಾಡಿದ್ದಾರೆ ಮಿಕಾ ಸಿಂಗ್ ಹಾಗೂ ಸಂಗೀತ. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಸಂಗೀತ ನಮ್ಮ ಮನಸ್ಥಿತಿಯನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಅದರಲ್ಲೂ ಉತ್ತಮ ಬೀಟ್ಸ್ ಮತ್ತು ಎನರ್ಜಿ ತುಂಬಿದಂಥ ಹಾಡುಗಳು ನಮ್ಮಲ್ಲಿ ಉತ್ಸಾಹ, ಸಂತೋಷ, ಚೈತನ್ಯವನ್ನು ಕೂಡ ಹೆಚ್ಚಿಸುತ್ತೆ. ಇಂತಹ ಹಾಡುಗಳು ನಮ್ಮ ದೈನಂದಿನ ಜೀವನವನ್ನು ಹೆಚ್ಚು

ಚೈತನ್ಯಮಯವಾಗಿಸತ್ತೆ ಅಂತ ಕೂಡ ಹೇಳ್ಬೋದು. ಉತ್ತಮ ಬೀಟ್ಸ್ ಅಂತಂದರೆ ಹಾಡಿನಲ್ಲಿ ಬಲವಾದಂಥ ನಿಯಮಿತವಾದಂಥ ಲಯ, ಇದು ಕೇಳುವವರಿಗೆ ತಲೆದೂಗುವಂತೆ ಮಾಡುತ್ತೆ, ಹಾಗೆಯೇ ಕಾಲು ತಟ್ಟುವಂತೆ ಮಾಡುತ್ತೆ. ನೃತ್ಯ ಮಾಡೋದಕ್ಕೂ ಕೂಡ ಪ್ರೇರೇಪಿಸುತ್ತೆ. ಡ್ರಮ್, ಬೇಸ್, ಎಲೆಕ್ಟ್ರಾನಿಕ್ ಧ್ವನಿಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಎಲ್ಲೆಲ್ಲಿ ನಾವು ಇಂತಹ ಎನರ್ಜೆಟಿಕ್ ಸಾಂಗ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ? ಉತ್ಸಾಹ ಹೆಚ್ಚಿಸೋದಕ್ಕೆ, ಸಂಭ್ರಮವನ್ನು ಹೆಚ್ಚಿಸೋದಕ್ಕೆ, ಮನಸ್ಸನ್ನು ತಾಜವಾಗಿಸೋದಕ್ಕೆ, ಹಾಗೆಯೇ ಸಮಯವನ್ನು ಮನರಂಜನೀಯವಾಗಿ ಕಳೆಯೋದಕ್ಕೆ ಪ್ರಯಾಣದ ವೇಳೆ ಕೂಡ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ಸರಿ, ಹಾಗಾದರೆ ಮತ್ತೊಂದು ಸುಂದರವಾದಂಥ ಗೀತೆಯನ್ನು ಕೇಳ್ಬರೋಣ. ಮದರಂಗಿ ಚಿತ್ರದ ಗೀತೆ, ಸುನೀತಾ, ಮಂಗಳಾ, ಯಶ್ ಹಾಗೂ ಸಿರಿಗೌರಿ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನವರ ಸಂಗೀತವಿದೆ.

0: ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:13:20. ಇನ್ನ ಸಂಗೀತದಲ್ಲಿ ಮತ್ತೊಂದು ಯಾವ ಮನೋಭಾವ ಅಂತ ಹೋದರೆ ಪ್ರೇಮ ಗೀತೆಗಳು. ಪ್ರೀತಿ, ಸ್ನೇಹ, ಮಮತೆ ಭಾವನೆಗಳನ್ನು ಮೃದುವಾದ ಸಂಗೀತ ಹಾಗೂ ಅರ್ಥಪೂರ್ಣ ಪದಗಳ ಮೂಲಕ ವ್ಯಕ್ತಪಡಿಸುವಂತಹ ಹಾಡುಗಳು. ಇವು ಕೇಳುವವರ ಮನಸ್ಸನ್ನು ಸ್ಪರ್ಶಿಸಿ ಹೃದಯದಲ್ಲಿ ವಿಶೇಷ ಭಾವನೆಗಳನ್ನು ಮೂಡಿಸುತ್ತೆ. ಪ್ರೇಮಗೀತೆಗಳು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತೆ. ಇವು ಒತ್ತಡವನ್ನು ಕಡಿಮೆ ಮಾಡಿ ಪ್ರೀತಿಯ ಭಾವನೆಗಳನ್ನು ಹೆಚ್ಚಿಸುತ್ತೆ. ಕೆಲವೊಮ್ಮೆ ಹಳೆಯ ನೆನಪುಗಳನ್ನು ತಂದು ಮನಸ್ಸನ್ನು ಭಾವನಾತ್ಮಕವಾಗಿಯೂ ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಭಾವನೆಗಳ ಸೊಬಗನ್ನು ಹೆಚ್ಚಿಸುತ್ತೆ ಈ ಪ್ರೇಮಗೀತೆಗಳು. ನಮ್ಮ ಹೃದಯವನ್ನು ಸ್ಪರ್ಶಿಸಿ ಜೀವನವನ್ನು ಹೆಚ್ಚು ಸುಂದರ ಹಾಗೂ ಅರ್ಥಪೂರ್ಣವಾಗಿಸುತ್ತೆ ಈ ಪ್ರೇಮಗೀತೆಗಳು. ಮುಂದಿನ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ.

0: 6266.
1: Yes.
2: Hi, Sanju.
0: Hi, Geeta.
2: Sanju, ನಾವು ಓಟಿಂಗ್ ಹೋಗ್ತಿದ್ದೀನಿ.
0: ಕಂಗ್ರಾಚುಲೇಷನ್ಸ್. ಯಾವಾಗ?
2: ನಾಳೆ ಬರ್ತೀತಾನೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಮುಂದಿನ ಮನೋಭಾವ ಯಾವುದು ಅಂತಂದ್ರೆ ಭಕ್ತಿ ಪ್ರಧಾನ ಹಾಡುಗಳು. ಭಕ್ತಿ ಪ್ರಧಾನವಾದಂಥ ಹಾಡುಗಳು ನಮ್ಮ ಮನಸ್ಸನ್ನು ಶಾಂತಗೊಳಿಸತ್ತೆ, ಹಾಗೇನೆ ಆತ್ಮೀಯತೆಗೆ ಹತ್ತಿರ ಮಾಡಿಸುವಂತಹ ಒಂದು ಸಂಗೀತದ ವೈಶಿಷ್ಟ್ಯ ಶೈಲಿ ಇದು ಅಂತಲೇ ಹೇಳ್ಬೋದು. ದೇವರ ಮೇಲೆ ಇರುವಂತಹ ಭಕ್ತಿಯನ್ನು, ನಂಬಿಕೆಯನ್ನು ಹಾಗೂ ಆಧ್ಯಾತ್ಮಿಕತೆಯನ್ನು ಈ ಹಾಡುಗಳು ಸುಂದರವಾಗಿ ವ್ಯಕ್ತಪಡಿಸತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿ ಸಂಗೀತವು ಶತಮಾನಗಳಿಂದ ಮಹತ್ವವನ್ನು ಪಡೆದಿದೆ. ಹಾಗಾದರೆ ಜೀವನದಲ್ಲಿ ಇವು ಧೈರ್ಯವನ್ನು ತುಂಬತ್ತೆ, ಆಶೆಯನ್ನು ಕೂಡ ನಮಗೆ ಹುಟ್ಟಿಸತ್ತೆ. ಭಕ್ತಿ ಪ್ರಧಾನವಾದಂಥ ಹಾಡುಗಳು ಕೇವಲ ಸಂಗೀತ ಅಲ್ಲ, ಅವು ಒಂದು ಆಧ್ಯಾತ್ಮಿಕ ಅನುಭವ ಅಂತಲೇ ಹೇಳಬಹುದು. ಇವು ನಮ್ಮ ಹೃದಯವನ್ನು ಶುದ್ಧಗೊಳಿಸಿ ದೇವರೊಂದಿಗೆ ಸಂಪರ್ಕ ಸಾಧಿಸೋದಕ್ಕೂ ಕೂಡ ಸಹಾಯ ಮಾಡುತ್ತವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂತಹ ಹಾಡುಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಸಂತೋಷ ಕೂಡ ದೊರೆಯುತ್ತೆ. ಭಕ್ತಿ ಸಂಗೀತದ ವಿಧಗಳು ಭಜನೆಗಳು, ಕೀರ್ತನೆಗಳು, ಹರಿದಾಸ ಸಾಹಿತ್ಯ, ಸ್ತೋತ್ರಗಳು ಹೀಗೆ ನಾನಾ ವಿಧವಾಗಿದೆ. ಇವೆಲ್ಲದರನ್ನು ಕೂಡಿರುವಂತಹ ಕೆಲವು ಗೀತೆಗಳು ಕೂಡ ನಮ್ಮ ಸಿನಿಮಾ ರಂಗದಲ್ಲಿ ಇವೆ. ಈಗ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಸ್ವರ್ಣಗೌರಿ ಚಿತ್ರದ ಒಂದು ಗೀತೆ. ಎಸ್ ಜಾನಕಿ ಹಾಗೂ ಚಿತ್ತರಂಜನ್ ಅವರು ಹಾಡಿದ್ದಾರೆ. ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ವೆಂಕಟರಾಜು ಅವರ ಸಂಗೀತ ನಿರ್ದೇಶನ

ಸತಿಸಕ್ಕುಬಾಯಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಇನ್ನು ಮುಂದಿನ ಮನೋಭಾವ ಯಾವುದು ಅಂತ ಅಂದ್ರೆ ಪ್ರೇರಣಾತ್ಮಕ ಗೀತೆಗಳು. ಉತ್ಸಾಹ ಭರಿತವಾದಂತಹ ಪದಗಳಿರುತ್ತೆ, ಶಕ್ತಿಯುತವಾದಂತಹ ಸಂಗೀತ ಇರುತ್ತೆ, ಸಕಾರಾತ್ಮಕ ಭಾವನೆ ಇರುತ್ತೆ, ಸರಳ ಹಾಗೂ ಪ್ರಭಾವಿಯಾಗಿರುತ್ತೆ ಈ ಪ್ರೇರಣಾತ್ಮಕ ಗೀತೆಗಳು. ಮನಸ್ಸಿಗೆ ಉತ್ಸಾಹ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುವಂತಹ ಸಂಗೀತ ರೂಪ ಅಂತಲೇ ನಾವು ಇದನ್ನು ಹೇಳಬಹುದು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ, ಸೋಲಿನಿಂದ ಎದ್ದು ನಿಲ್ಲೋದಕ್ಕೆ ಮತ್ತು ಗುರಿಯನ್ನು ಸಾಧಿಸೋದಕ್ಕೆ ಇಂತಹ ಹಾಡುಗಳು ನಮಗೆ ಬಹಳ ಪ್ರೇರಣಾದಾಯಕವಾಗಿರುತ್ತೆ ಅಂತಲೇ ಹೇಳಬಹುದು. ಯಶಸ್ಸು, ಪರಿಶ್ರಮ ಮತ್ತು ಹೋರಾಟದ ಸಂದೇಶಗಳನ್ನು ಕೂಡ ಇದು ನೀಡುತ್ತೆ. ರಿದಮ್ ಹಾಗೂ ಬೀಟ್ಸ್ಗಳು ನಮ್ಮ ಮನಸ್ಸನ್ನು ಚೈತನ್ಯಗೊಳಿಸತ್ತೆ, ಹಾಗೆಯೇ ನಿರಾಶೆಯಿಂದ ಹೊರಬಂದು ಆಶಾವಾದವನ್ನು ಹೆಚ್ಚಿಸತ್ತೆ ಕೂಡ ಈ ಪ್ರೇರಣಾತ್ಮಕ ಗೀತೆಗಳು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್. ಸಂಗೀತ ಹಾಗೂ ಸಾಹಿತ್ಯ ವಿ ಶ್ರೀಧರ್ ಅವರದ್ದು.

ಹಾಡುಗಳು ಸಂಗೀತ ಅಂತಂದರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಮನೋಭಾವಗಳು ನಮ್ಮ ಈ ಗೀತೆಗಳಲ್ಲಿ ಅಡಗಿದೆ. ಕೆಲವೇ ಕೆಲವು ಮನೋಭಾವಗಳನ್ನು ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡ್ವಿ. ಕೊನೆಯ ಒಂದು ಮನೋಭಾವ ನಾನು ಹೇಳಲೇಬೇಕು, ಯಾವುದು ಅಂದರೆ ಆಧ್ಯಾತ್ಮ. ಆಧ್ಯಾತ್ಮ ಗೀತೆಗಳು ಮಾನವನ ಒಳ ಜಗತ್ತನ್ನು ಅರಿತುಕೊಳ್ಳೋದಕ್ಕೆ ನೆರವಾಗುವಂತಹ ಒಂದು ಸಂಗೀತ ರೂಪ ಅಂತಲೇ ಹೇಳ್ಬೋದು. ಇವು ಭಕ್ತಿ ಮಾತ್ರ ಅಲ್ಲ, ಆತ್ಮಚಿಂತನೆ, ಧ್ಯಾನ ಮತ್ತು ಜೀವನದ ಸತ್ಯಗಳನ್ನು ತಿಳಿಯುವಂತಹ ದಾರಿಯನ್ನು ಕೂಡ ತೋರಿಸುತ್ತೆ. ಮನಸ್ಸಿನ ಶಾಂತಿ ಹಾಗೂ ಆತ್ಮೀಯತೆಯನ್ನು ಹೆಚ್ಚೋದಕ್ಕೂ ಕೂಡ ಇವು ಬಹಳ ಸಹಾಯಕಾರಿ ಅಂತಲೇ ಹೇಳಬಹುದು. ಇವು ಆಳವಾದಂತಹ ಅರ್ಥವನ್ನು ಹೊಂದಿರುತ್ತೆ. ಅಂದರೆ ಜೀವನದ ತತ್ವ, ಸತ್ಯ ಮತ್ತು ಆತ್ಮಜ್ಞಾನವನ್ನು ವಿವರಿಸುವಂತಹ ಸಾಹಿತ್ಯ ಹೊಂದಿರುತ್ತೆ. ಹಾಗೆಯೇ ನಿಧಾನವಾದಂತಹ ಸ್ವರಗಳು ಅಥವಾ ಶಕ್ತಿಯುತವಾದಂತಹ ರಿದಮ್ನೊಂದಿಗೂ ಕೂಡ ನಮ್ಮ ಸಂಗೀತ ನಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಎಲ್ಲ ಗೀತೆಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಥವಾ ನಾವು ಅಂದುಕೊಳ್ಳದವಂತಹ ಒಂದು ಜೀವನ ನಡೆದೇ ಹೋದರೂ ಕೂಡ ನಾವು ಈ ಹಾಡುಗಳನ್ನು ಕೇಳ್ತಾ ಸಂತೋಷವಾಗಿ ನಮ್ಮ ಜೀವನವನ್ನು ಕಳೆಯಬಹುದು ಅಂತಲೂ ಹೇಳ್ಬೋದು. ನಮ್ಮ ಜೀವನವನ್ನು ಒಳಗಿನಿಂದ ಬದಲಾಯಿಸುವಂತಹ ಶಕ್ತಿ ಕೂಡ ಈ ಎಲ್ಲ ಗೀತೆಗಳಿಗಿದೆ. ಕೇವಲ ಕೇಳುವಂತಹ ಸಂಗೀತ ಅಲ್ಲ, ಅನುಭವಿಸುವ ಸಾಧನೆ ಇದು. ದಿನನಿತ್ಯದ ಜೀವನದಲ್ಲಿ ಇವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಮನಸ್ಸು ಶುದ್ಧವಾಗುತ್ತೆ, ಹಾಗೆಯೇ ಜೀವನದಲ್ಲಿ ಸಮತೋಲನ ಮೂಡುತ್ತೆ ಅಂತ ಹೇಳ್ತಾ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ, ಹಾಡಿದ್ದಾರೆ ಘಂಟಸಾಲ ಹಾಗೂ ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ಬಿಜಿ ವಿನುತಾ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ಎಲ್ಲಿ ಎಲ್ಲಿ ರಮ್ಯತಾಣ.

ವಸಂತ್ ಕುಷ್ಟಗಿ ವಿರಚಿತ ಒಂದು ಭಾವಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ನಡೆದಿದೆ ಪೂಜಾರತಿ ವಿಶ್ವದೇ ಹೀಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದ್ರೆ ನಮಸ್ಕಾರ, ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ UPSC ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಬಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 years ಆಫ್ ಜರ್ನಿ.
1: ಐದು ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆಂತಂದ್ರೆ 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ, ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು,
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ UPSC ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
2: ಖಂಡಿತ.
1: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ UPSC ಕ್ಲಿಯರ್ ಮಾಡಿದಂತಹ ಇಬ್ಬರು ವಿದ್ಯಾರ್ಥಿಗಳು ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ್ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತಹವರು ಈಗ ನಮ್ಮ GS ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರು ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದು ಕೇಳಿ ತುಂಬಾನೇ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನಿಮ್ ಮಂಡ್ಯದವರು, ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ರಲ್ಲ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನು ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟ ಇರಬೇಕು ಅಂತ ಕಾಣಿಸುತ್ತೆ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ 1/2 ಗಂಟೆ ಇರಬಹುದು, 3/4 ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು, ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾವಿಂದನೇ ಊರು ಯಾವುದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸು,

0: ಹಾಗೆ ಏನು ಎಜುಕೇಶನ್ ಮಾಡಿದೆ ಅದ್ರ ಬಗ್ಗೆ ಹೇಳಿ
1: ಸರ್. ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು.
0: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
1: ಹೌದು.
0: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಮ್ನಲ್ಲಿ ಇಟ್ಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕೆ ಅನ್ಸಿದ್ದು
1: ಅಂದ್ರೆ ನಂದು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 kilometers ಅಷ್ಟೇ.
0: ಹೌದು,
1: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 kilometers ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 kilometers ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ ಮೈಸೂರು.
0: ನೀವು ಮೊದಲಿಂದನೂ ಅಪ್ ಡೌನ್ ಮಾಡ್ತಾ ಇದ್ರಾ?
1: ಹೌದು,
0: ಚಿಕ್ಕ ವಯಸ್ಸಿಂದನು.
1: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th standard ಗಂಟ ವ್ಯಾನ್ ಇತ್ತು.
0: ಓಕೆ.
1: ಬಟ್ ಅಬೌವ್ 5th standard ಎಲ್ಲ ಬಸ್ಸಲ್ಲೇ ಅಪ್ ಡೌನ್ ಮಾಡ್ತಿದ್ರು.
0: ನೀವು ಒಬ್ಬರೇ ಹೋಗೋದು ಬರೋದು?
1: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ.
0: ಓಕೆ.
1: ಅವ್ನು ನನ್ಕಿಂತ 1.5 years ದೊಡ್ಡವನು, ಸೊ ಇಬ್ರು ಜೊತೆ ಹೋಗ್ತಿದ್ವಿ.
0: ಓಕೆ. ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
1: ಹೌದು ಹೌದು. ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗಲಿ ಪೇರೆಂಟ್ಸ್ ಆಗಲಿ ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
0: ತಂದೆ ತಾಯಿ ಏನು ಮಾಡ್ತಾರೆ?
1: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
0: ಓಕೆ.
1: ಅಂಡ್ ತಾಯಿ ಗೃಹಿಣಿ.
0: ಹೆಸರು ಹೇಳಲಿಲ್ಲ.
1: ತಂದೆ ಗಂಜಾಮ್ ಶಿವು ಅಂಡ್ ತಾಯಿ ರಾಜೇಶ್ವರಿ.
0: ಅಣ್ಣ ಅಂದ್ರಿ?
1: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
0: ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ?
1: ಅವ್ನು ಮಾಡ್ದ, ಟ್ರೈ ಮಾಡ್ದ. ಆಕ್ಚುಲಿ ಅವನು 1 year ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ. ಬಟ್ ಅವನಿಗೆ ಅನಿಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
0: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
1: ಹೌದು, ಚಾನ್ಸಸ್ ಇತ್ತು. ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ನ.
0: ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
1: ಹೌದು, ಕೆಲವೊಂದ್ಸಲ ಒಳ್ಳೇದೇ ಅದು. ಆಕ್ಚುಲಿ
0: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ವಾಸಿ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
1: ಹೌದೌದು, ಡೆಫಿನೆಟ್ಲಿ.
0: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
1: ಹೌದು,
0: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
1: ಹೌದು,
0: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
0: ಓ ಗುಡ್.
1: ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ ಆ್ಯಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನು ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
0: ಓಕೆ.
1: ಸೊ
0: ಜೊತೆಗೆ
1: ಜೊತೆಗೆ ಸೊ ಇಲ್ಲೇ ಮೈಸೂರಲ್ಲಿ JP Nagar ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ. ಅವ್ರಿಗೆ ಹೋಗಿ ಕೇಳಿದೆ, ನಾನು ಈಗ 25 years 26 years ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು ಜಿಮ್ನಾಸ್ಟಿಕ್ಸ್ ಅಂತ, ಹಿಂಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರು ಸ್ಟಾರ್ಟ್ ಮಾಡ್ಬೋದು ಅಂದ್ರು. ನನ್ನ ಪರ್ಸ್ನಲಿ ಯಾವ್ದಾರು ನೀವು ಹಾಬೀಸ್ ಇದ್ರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ರೆ, ನಿಮ್ಮ ಸ್ಟಡೀಸ್ಗೆ ಅದು ಫ್ಯೂಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ಕೆ ಬಿಡಲ್ಲ.
0: ಓಕೆ.
1: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಟ್ ದಿ ಪ್ರಿಪರೇಷನ್.
0: ಇನ್ ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ಗಳು ಇರಬೇಕಾಗುತ್ತೆ.
1: ಡೆಫಿನೆಟ್ಲಿ ಡೆಫಿನೆಟ್ಲಿ.
0: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಬಹಳ ಒಳ್ಳೆಯ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
1: ನಾನು ಬೇಸಿಕಲಿ ಒಂದು 1st standard ಇಂದ 7th standard ವರೆಗೂ ನಾನು ಸೆಂಟ್ ಮತಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪಲ್ಲಿ ಇದೆ. ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್. ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, JC ಮೈಸೂರು.
0: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
1: ಎಲ್ಲ ಕಂಪ್ಲೀಟ್ ಮೈಸೂರು.
0: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, BE ಕೂಡ ಮುಗಿಸಿದ್ರಿ.
1: ಹೌದು.
0: BE ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ, ಕಂಪ್ನೀಸ್ಗಳು ಹೋಗುವಂತ ಅವಕಾಶಗಳಿತ್ತು, ಹೋಗ್ಲಿಲ್ವತ್ತ ಯಾವುದಕ್ಕೂ?
1: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ, ಯಾವುದೇ ರೀತಿ ಪ್ಲೇಸ್ಮೆಂಟ್ಸ್ ಆಗಲಿ ತೊಂದರೆ ಆಗಲ್ಲ. ಸೊ ನಾನು ಕೂಡ 2 placements ಅಟೆಂಡ್ ಮಾಡಿದೆ, ಅಂಡ್ 2 ಕೂಡ ಕ್ಲಿಯರ್ ಆಗಿತ್ತು. ಒಂದು LNT ಆಗಿತ್ತು ಆ್ಯಂಡ್ ಆಕ್ಸೆಂಚರ್ ಕೂಡ ಆಗಿತ್ತು. ಬಟ್ ನನ್ನ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ನ 2020 ನಂದು ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ಡೈರೆಕ್ಟ್ 2021 ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
0: ಓಕೆ. ಇಂಜಿನಿಯರಿಂಗ್ ಮುಗಿಸ್ಮೇಲೆ ಪ್ರಿಪರೇಷನ್ ಎಲ್ಲೂ ಕೂಡ ಡೈವರ್ಟ್ ಆಗಲಿಲ್ಲ ತಾವು?
1: ಇಲ್ಲ,
0: ಗೋಲ್ ನಿಮ್ಗೆ ಇದ್ದಿದ್ದು ನಾನು ಯು ಪಿ ಎಸ್ ಸಿ ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
1: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ ಹಾಗೆ ಇತ್ತು.
0: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫ್, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದೆ ನಿಮಗೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸಿರ್ತವೆ, ಅವ್ರಿಗೆ ಗೊತ್ತಿರಲ್ಲ ಚೈಲ್ಡ್ಹುಡ್. ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗಬೇಕು, ಡಿ ಸಿ ಆಗಬೇಕು,

0: ಇಲ್ಲಾಂದ್ರೆ ಕಮಿಷನರ್ ಆಗ್ಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶ್ವಲಿ ಈಗ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾವ ಕುಟುಂಬದವ್ರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
1: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ ಯೂಶ್ವಲಿ ಲೈಕ್ ಹೇಗೆ ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಳಿಗೆ ನೀವು ಐ ಪಿ ಎಸ್ ಆಗು ಐ ಎ ಎಸ್ ಆಗು ಅಂತ ಹೇಗೆ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮ ತಂದೆನೂ ಕೂಡ ನೀನು ಒಬ್ಬ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗಲೂ ಏನಾಗ್ತೀಯ ಅಂತ ಕೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ನಾನು ಐ ಪಿ ಎಸ್ ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡಲ್ಲಿತ್ತು, ನಾನು ಮುಂದೆ ಒಬ್ಬ ಐ ಪಿ ಎಸ್ ಆಗಬೇಕು ಇಲ್ಲ ಐ ಎ ಎಸ್ ಆಗಬೇಕು ಐ ಎಫ್ ಎಸ್ ಆಗಬೇಕು ಅಂತ ಮೈಂಡಲ್ಲಿತ್ತು, ಯು ಪಿ ಸಿ ಕ್ಲಿಯರ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಅದರ ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರೂ ಇಲ್ಲ, ಆ್ಯಂಡ್ ನಮ್ಮ ಪೇರೆಂಟ್ಸು ಕೂಡ ತುಂಬ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ತುಂಬ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದರೆ ಏನಂದರೆ ನಂದು ಏನು ಅಡ್ವಾಂಟೇಜ್ ಅಂದರೆ ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗಲಿ ಅಮ್ಮ ಆಗಲಿ ನನಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಆ್ಯಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗ್ತಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗ್ತಾ ಇದ್ರೆ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿಬಿಟ್ಟು ನನಗೆ ಏನು ಬೇಕು ನಾನು ಬೇರೆ ತುಂಬ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ.
0: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಐ ಎ ಎಸ್ ಮಾಡು ಐ ಪಿ ಎಸ್ ಮಾಡು ಅಂತ ನೀವು ಆಗಲೇ ಕೂಡ ಹೇಳಿದ್ರಿ, ಅದು ಕೂಡ ಅವನೇ ಮಾಡುವಂಥದ್ದು. ಆದರೆ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದೋ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು. ಯಾಕೆಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರೆಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳೋದು ಏನಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ ಅಂದ್ರೆ ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಲಿಕ್ಕೆ?
1: ಇಲ್ಲ ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
0: ತುಂಬಾ
1: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್, ಏನಾರ ಮಾಡ್ಲೇಬೇಕು, ಏನಾರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ ಯು ಪಿ ಎಸ್ ಸಿ ಎಕ್ಸಾಮ್, ಐ ಎಫ್ ಎಸ್ ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡಕ್ಕಂತ ಒಂದು ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡೋಕ್ಕಾಗುತ್ತೆ. ಒಂದು ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
0: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು ಐ ಎಫ್ ಎಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, ಐ ಎ ಎಸ್ ಗೊತ್ತಿರುತ್ತೆ, ಐ ಪಿ ಎಸ್ ಗೊತ್ತಿರುತ್ತೆ, ಯು ಪಿ ಎಸ್ ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಐ ಎಫ್ ಎಸ್ ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂಥದ್ದು, ಮತ್ತೆ ಅದನ್ನ ಯು ಪಿ ಎಸ್ ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
1: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಪ್ರತಿ ಇಯರ್ 150 ಪೋಸ್ಟ್ ಐ ಎ ಎಸ್, 150 ಪೋಸ್ಟ್ ಐ ಪಿ ಎಸ್, ಅಂಡ್ ಐ ಎಫ್ ಎಸ್ ಬಂದು ಅಂದ್ರೆ 150-160 ಪೋಸ್ಟ್ ಐ ಆರ್ ಎಸ್, ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಲಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ ಯು ಪಿ ಎಸ್ ಸಿ ಈ 1000 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ ಯು ಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ಗೆ ಎಲ್ಲ ಪೋಸ್ಟ್ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಐ ಎ ಎಸ್, ಐ ಪಿ ಎಸ್, ಐ ಆರ್ ಎಸ್, ಬೇರೆ ಪೋಸ್ಟ್ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ.
0: ಹೌದು.
1: ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್, ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತಾರೆ, ಇವರು ಯು ಪಿ ಎಸ್ ಅವರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ,
0: ಓನ್ಲಿ ಫಾರ್ ಸೈನ್ಸ್.
1: ಸೈನ್ಸ್, ಇಂಜಿನಿಯರಿಂಗ್, ಸೈನ್ಸ್
0: ಕ್ಲಿಯರ್ ಆಗ್ಲೇಬೇಕಲ್ವಾ?
1: ಹೌದು, ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ ಐಎಸ್ ಐಪಿಎಸ್ ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115 ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ.
0: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ಗೆ ನೀವು ಜನರಲ್ಗೂ ಕಂಡಕ್ಟ್ ಮಾಡ್ಬೋದಲ್ವಾ?
1: ಹೌದು.

0: ಡೆಫಿನೆಟ್ಲಿ ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ತಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ತಿದೆ, ಎರಡೂ ಬರ್ತಿದೆ.
1: ಒಟ್ಟೊಟ್ಟಿಗೆ ಇರುತ್ತಾ?
0: ಇಲ್ಲ, ಗ್ಯಾಪ್ ಇರುತ್ತೆ, ಒಂದು 2 months ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯಿತು, ಆ್ಯಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಅಂತೂ 5 marks ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
1: ಹಾಗೆ ನೀವು ಈಗ ಈ IFS ಮೇನ್ಸ್ ಅನ್ನು ಬರೀತೀರಿ?
0: ಹೌದು.
1: ತದನಂತರ IFS ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳಿ.
0: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 papers ಇರುತ್ತೆ. ಸೊ ಇಲ್ಲಿ 2 options ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸ್ ಒಂದು ಆಪ್ಷನ್.
1: ಹೌದು.
0: ಸೊ ಒಂದು ಆಪ್ಷನ್ ಅಂದ್ರೆ 2 papers ಇರುತ್ತೆ, ಇಲ್ಲಿ 2 options ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಲಜಿ ಆರ್ ಅಂದ್ರೆ ಆಪ್ಷನಲ್ 22 options ಎಷ್ಟೋ ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ತಗೊಳ್ಬಹುದು, ಬಟ್ ಇಲ್ಲಿ ಓನ್ಲಿ ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
1: ಸೈನ್ಸ್ ಯಾವ್ದು ತಗೊಂಡಿದ್ರಿ?
0: ನಂದು ಬೇಸಿಕಲಿ 2 options ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
1: ಓಕೆ.
0: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ. ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್. ಅಂಡ್ ಒಂದು ಜನರಲ್ ಸ್ಟಡೀಸು, ಜನರಲ್ ಇಂಗ್ಲಿಷು ಮತ್ತೆ 4 papers ಆಪ್ಷನಲ್ ಪೇಪರ್ಸ್, ಟೋಟಲ್ 6 papers ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 papers, ಅಲ್ಲಿ 4 general papers, 1 optional ಆತರ ಅಷ್ಟೇ.
1: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಸ್, ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
0: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 all India ಸರ್ವಿಸ್ ಅಂದ್ರೆ ಈ 3, IAS, IPS ಮತ್ತೆ ಫಾರೆಸ್ಟ್ ಸರ್ವಿಸ್. ಮಿಕ್ಕಿದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ನ KPSC ಕಂಡಕ್ಟ್ ಮಾಡ್ತಾರೆ. ಈ 3 all India ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ ಗೆ UPSC ಕಂಡಕ್ಟ್ ಮಾಡ್ತಾರೆ.
1: ಮೇನ್ಸ್ ಕ್ಲಿಯರ್ ಆಗುತ್ತೆ, ಇಂಟರ್ವ್ಯೂ ಹೋಗ್ತೀರಿ.
0: ಹೌದು.
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ, ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು 2nd UPSC ಇಂಟರ್ವ್ಯೂ. ನನ್ನ 1st UPSC ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್.
1: ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ಅಂದ್ರೆ IAS, IPS, IFS ಏನಿದೆಯಲ್ಲ, ಇದನ್ನ ತಗೊಂಡ್ಮೇಲೆ ನೀವು IFS ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್, ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
1: ಫಸ್ಟ್ ಕ್ಲಿಯರ್, ಓಕೆ. ಇನ್ನು ಅವಕಾಶನೇ ಬೇಡ,
0: ಅವಕಾಶನೇ.
1: ಮುಂದುವರಿಸಿ.
0: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದರಲ್ಲೇ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದು ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರುತ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ನ ಪರ್ಟಿಕ್ಯುಲರ್ಲಿ ನನ್ನ, ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ್ಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫಲ್ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫಲ್ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
1: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
0: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ್ರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕ್ಯಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು, ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಇವರಾಗಿ ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನು ಇದಂತೇನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ, ನಂದು ಇಂಜಿನಿಯರಿಂಗ್ ಬಿಟ್ಟು 5 years ಆಗ್ಬಿಟ್ಟಿದೆ. ಸೊ ಎಲ್ಲ ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಇವರ ಇಂಜಿನಿಯರ್ ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದ್ರು. ನಾನು ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದೆ, ಬಿಕಾಸ್ ಆಬ್ವಿಯಸ್ಲಿ 5 years ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋ ಆಗಲ್ಲ. ಸೊ ನಾವು ಯೂಶಲಿ 5 years ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ಗಳು ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
1: ಹೌದು.
0: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಅದರಲ್ಲೇ ಕೇಳಿದ್ರು. ನಾನೇನು ಅನ್ಕೊಂಡೆ, ಓಕೆ 4 members ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನು ಅನ್ಕೊಂಡೆ, ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫಿಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು, ಅಗೇನ್ ಟೆಕ್ನಿಕಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟ್ರೀಸ್ ಮೆಕ್ಯಾನಿಸಮ್ ಹೇಳು ಅಂದ್ರೆ ಹೆಂಗೆ, ಸೋಲಾರ್ ಕಾರ್ ಮೆಕ್ಯಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ, ನಾನು ಹೋಯ್ತು ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡಲ್ಲಿ ಅನ್ಕೊಂಡು. ಹಾಗೆ ಇಂಟರ್ವ್ಯೂ ಇನ್ನೂ 2 members, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ರಿ ಜಿಯಾಲಜಿ ಆಪ್ಷನ್ ಅಲ್ಲಿದ್ದರಿಂದ ಫಾರೆಸ್ಟ್ರಿ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದು ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ.
1: ಓಕೆ,
0: ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು, ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ಏನಂದ್ರೆ, ಲೈಕ್ ಎಷ್ಟು ನಾಲೆಡ್ಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಂಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನು ಕಾಮ್ ಆಗಿದ್ದಾನ, ಕಂಪೋಸ್ ಆಗಿದ್ದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರು ನಿನ್ನ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡಿಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು 192 ಕೊಟ್ಟಿದ್ರೆ, ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಾಸ್ಟ್ ಇಂಟರ್ವ್ಯೂ ಸ್ಕೋರು. ಸೊ ತುಂಬ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.

0: ವಿದ್ಯಾರ್ಥಿಗಳು ಹೇಳೋದೇನಂತಂದ್ರೆ ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಜಾಸ್ತಿ ಬಂದವು, ಆದರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರುವಾಯಿತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅನ್ನಿಸ್ತು, ಆದರೂ ಕೂಡ ನೀವು ಎದೆಗೊಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ಬಿಟ್ಕೊಡ್ಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ?
1: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆಕ್ಚುಲಿ ಡೆಮಿನರ ಕಾಮ್ ಇರ್ತಿತ್ತು ಯಾವಾಗ ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿರೋರು.
0: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, 122 ರ್ಯಾಂಕ್ ತಗೊಂಡಿದ್ರಿ, ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
1: ಚಾನ್ಸಸ್ ಹೈ ಇದೆ. ಏನಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಓ ಬಿ ಸಿಗೆ ಇಷ್ಟು, ಎಸ್ ಸಿಗೆ ಇಷ್ಟು, ಎಸ್ ಟಿಗೆ ಇಷ್ಟು, ಜನರಲ್ಗೆ ಇಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ಎಸ್ ಟಿ ಕ್ಯಾಟಗರಿ ಬರೋದ್ರಿಂದ ನನ್ನ ಕರ್ನಾಟಕದಿಂದ ಒಬ್ಬನೇ ಎಸ್ ಟಿ ಕ್ಲಿಯರ್ ಆಗಿರೋದು ಐ ಎಫ್ ಎಸ್ ಎಕ್ಸಾಮಿನೇಷನ್.
0: ಓಕೆ,
1: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ ಇನ್ ಕೇಸ್ ಅವ್ರ ಏನಾರ ಅಲಾಟ್ ಆದರೆ ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದರೆ ದಿಸ್ ವೆರಿ ಹೈ ಚಾನ್ಸ್ ಅಲ್ಲಿ ಗೆಟ್ ಕರ್ನಾಟಕ.
0: ಓಕೆ, ನಿಮ್ಮ ಕನಸು ಇದ್ದಿದ್ದು ಐ ಪಿ ಎಸ್,
1: ಹೌದು,
0: ಸಿಕ್ಕಿದ್ದು ಐ ಎಫ್ ಎಸ್. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ ಐ ಪಿ ಎಸ್ ಕ್ಲಿಯರ್ ಮಾಡಿ ಅಂತ ಹೇಳಿ, ಐ ಎಫ್ ಎಸ್ ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂದ್ರೆ? ಯಾಕೆಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ,
1: ಹೌದು
0: ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ ಐ ಎಫ್ ಎಸ್ ಆದ್ಮೇಲೆ ಏನು ಕನಸು
1: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ ಊರು.
0: ಓಕೆ, ಹತ್ರನೇ ಆದ್ರೆ ಬಂಡೀಪುರಕ್ಕೆ.
1: ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದು ಹೇಗಿದೆ ಅಂದ್ರೆ, ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 ಕಿಲೋಮೀಟರ್ ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋದಿದೆ ವಾತಾವರಣದಲ್ಲಿ, ಎಲ್ಲ ಕಾಡ್ ಮಧ್ಯೆ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
0: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
1: ಅಂದ್ರೆ ನನ್ನ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್.
0: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
1: ಇರ್ಬಹುದು,
0: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ ಯುಪಿಎಸ್ಸಿ ಬರಲಿಕ್ಕೆ.
1: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
0: ಮೋಸ್ಟ್ಲಿ ಒಂದೇ ಅಟೆಂಪ್ಟಾ?
1: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
0: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ ಐಎಎಸ್ ಐಪಿಎಸ್ ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರಲಿಕ್ಕೆ.
1: ಹೌದು, ಈ ಸಲ ಅದು ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ.
0: ನಿಮ್ಗೂ ಅದು ಬರುತ್ತೆ ಅಪ್ಲೈ ಆಗುತ್ತಾ?
1: ಐಎಫ್ಎಸ್ ಗದ್ ಅಪ್ಲೈ ಆಗಲ್ಲ.
0: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
1: ಹೌದು,
0: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿನ ಕನಸು ಕಟ್ಕೊಂಡಿರ್ತಾರೆ, 10ನೇ ತರಗತಿ ಎಕ್ಸಾಮ್ ಬರೀತಿರೋರು, ಇಲ್ಲ ಪಿ ಯು ಸಿ ಎಕ್ಸಾಮ್ ಬರೀತಿರೋರು, ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯ? ಬಿ ಇ ಮಾಡ್ತೀನಿ ಅಂತಾರೆ, ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡಿಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
1: ಹೌದು,
0: ಅಂಥವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ, ನಿಮ್ಮ ಅಣ್ಣನ ರೀತಿಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ.
1: ಡೆಫಿನೆಟ್ಲಿ.
0: ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ
1: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನಾನು ಪಿ ಯು ಆದ್ಮೇಲೆ ಬಂತು. ಲೈಕ್ ಈಗ ನಾನು ಐ ಎ ಎಸ್ ಯು ಪಿ ಎಸ್ ಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ್ದು ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವ್ರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ ಬಿ ಎ ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ ಅಂದ್ರೆ. ಆಕ್ಚುಲಿ ಒಂದು ಪಿ ಯು ತುಂಬ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು ಪಿ ಸಿ ಎಂ ಬಿ ಎಲ್ ನಂದು ಆಲ್ಮೋಸ್ಟ್ 95.2% ಇತ್ತು, ಸಿ ಟಿ ರ್ಯಾಂಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನನ್ನ ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ 3 ಆಪ್ಷನ್ ಇತ್ತು, ಒಂದು ನಂದು ಜೆ ಇ ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, ಎನ್ ಐ ಟಿ ಸೂರತ್ಗಲ್ದು ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, ಎನ್ ಐ ಟಿ ಸೂರತ್ ಕೊಳ್ಬೇಕು, ಇಲ್ಲ ಮಾಮೂಲಿ ಯಾವ್ದಾರ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು ಯು ಪಿ ಸಿ ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡಿದೆ, ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿಂದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನಿನ್ನ ಯು ಪಿ ಎಸ್ ಸಿನೇ ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸೊ ನಿನ್ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗ್ ಮಾಡು, ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆ ಥರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡೋಕ್ಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ ಸಿ ಎಸ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬ ಫ್ರೀ ಹ್ಯಾಂಡ್ ಇತ್ತು. ಲೈಕ್
0: ಮೆಕ್ಯಾನಿಕಲ್
1: ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
0: ಮಷಿನ್ಸ್ ಜೊತೆ ಕೆಲಸ ಇರಬೇಕು.
1: ಹೌದು, ನಾವು ಬೇರೆ ಬ್ರಾಂಚಸ್ ಹೋದ್ರೆ ನಮ್ಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ನಾವು ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ
0: ನೋಡ್ತೀವಿ. ಹಾರ್ಡ್ವೇರ್ ಮುಖ್ಯ,
1: ಡೆಫಿನೆಟ್ಲಿ.
0: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋದಂತದ್ದು, ಆಮೇಲೆ ಭಾರ ಎತ್ತುವಂತದ್ದು, ಈ ವಿಚಾರದಲ್ಲಿ. ಓಕೆ,
1: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
0: ಇನ್ನೊಂದು ನೀವು ಹೇಳಿದ್ರೆ 80 ಕ್ಲಿಯರ್ ಆಗಿತ್ತು ಅಂತ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
1: ಯಾ ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನು ನಮ್ಮ ಗೋಲ್ ಏನು ಅಲ್ಟಿಮೇಟ್ಲಿ, ನಾನು ಎನ್ ಐ ಟಿ ಮಾಡೋದು, ಐ ಐ ಟಿ ಮಾಡೋದು,

0: ವೆಹಿಕಲ್ ಮಾಡೋದು. ಬಟ್ ನಾ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಕ್ಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿ ಇದ್ದು
1: ಕ್ಲಿಯರ್ ಆಗ್ಬಿಟ್ಟು ನಾನು ಯು ಪಿ ಎಸ್ ಸಿ ಮಾಡಬೇಕು. ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು,
0: ಎನಿ ಡಿಗ್ರಿ ಬೇಕು.
1: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
0: ಮನೇಲಿ ಇದು ಮಾಡಬಹುದಲ್ಲ, ಏನ್ ಕಷ್ಟದವ್ರಿಗೆ ಮಾಡೋದು.
1: ಕ್ಲಿಯರ್ ಇತ್ತು ನಿಮಗೆ?
0: ಕ್ಲಿಯರ್ ಇತ್ತು.
1: ಮುಂದುವರಿಸಿ.
0: ಸೊ ಹಾಗೆ ನಾನು ಜೆ ಸಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯಿತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸ್ನಲಿ ಏನು ಹೇಳ್ತೀನಿ ಅಂದರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮಗೆ ಯು ಪಿ ಎಸ್ ಸಿನೇ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ. ಯೂಶ್ವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದನೇ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬ ಇರುತ್ತೆ. ಬಟ್ ನಾನಂತೂ
1: ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನು ಓದ್ತೀರಾ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ.
0: ಹೌದು ಹೌದು,
1: ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು. ಈಗ ನಾವೇನೋ ಕನ್ಸಿಟ್ಕೊಂಡು ಹೋಗ್ಬಿಟ್ಟು ನೀ ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದ ಏನು ಓದಿನ ಕೇಳ್ಬಿಟ್ರೆ ಅವ್ನು ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗೆ ಆಯ್ತು.
0: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ. ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವು ಏನು ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗಲೂ ನಾವು ಪುನಃ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿ ಎಲ್ಲ ಓದಬೇಕು. ನಾವು ಇಲ್ಲ ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲೇ ತುಂಬ ಚೆನ್ನಾಗಿ ಓದಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಹೈಸ್ಕೂಲ್ ಚೆನ್ನಾಗಿ ಓದಿದ್ರಿಂದ ಇವೆಲ್ಲ ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ ಪಿಯುಲು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯಿತು. ಸೊ ನಾವು ಏನು ಓದ್ತಿದ್ದೀವಿ ಅದನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
1: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶ್ವಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 ಅವರ್ಸ್ ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವುದೇ ರೀತಿಯ ಲೈಕ್ ಲಾಂಗ್ ಅರ್ಸ್ ಜರ್ನಿ, ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ. ನನಗೆ ಕೂರಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆಕ್ಟಿವಿಟೀಸಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ. ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು.
1: ಓಕೆ,
0: ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 ಅವರ್ಸ್ ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ. ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ, 12 ಅವರ್ಸ್ ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 ಅವರ್ಸ್ ಓದ್ತಿದ್ದೆ ಅಂದರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟೇರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ ಮತ್ತು ಏನು ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನೇನು ಯಂಗ್ಸ್ಟರ್ಸ್ ಕೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಲೈಕ್ ನೀವು ಏನಾದರೂ ಮಾಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ, ಯಾವ ಫೀಲ್ಡ್ ಹೋಗಲಿ, ಬಟ್ ನಿಮ್ಮ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ. ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ, ಬಿಕಾಸ್ ನಿಮಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು. ಮುಂದೆ ಇಷ್ಟು ವರ್ಷ ಆದಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದರೆ ಏನು ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆ ಥರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗಲಿಲ್ಲ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಏನಕಂದ್ರೆ ನಿಮಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನು ಆಗಲಿಲ್ಲ ಅಂದರೆ ಅದು ನಿಮ್ಮ ಡೆಸ್ಟಿನಿ ತುಂಬ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ಮ ಬೆಸ್ಟ್ ನಿಮ್ಮ ಪಾಸಿಬಲ್ ಕೂಡ ಟ್ರೈ ಮಾಡಿ. ಆ್ಯಂಡ್ ಕ್ಲಿಯರ್ ಆಗುತ್ತೆ, ಆಗಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗಿನ್ ಯುವರ್ ಲೈಫ್.
1: ಭಾಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ.
0: ಹೌದು,
1: ಓದೋ ಬರ್ದಲ್ಲ ಅದೇ ಮಾಡ್ಬಿಟ್ಟಿರ್ತೀವಿ. ಅಂದರೆ ಏನೇ ಆದರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವುದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ. ನಿಮ್ಮ ಕೈಲಿ ಆಗುತ್ತಾ? ಒಂದು ವರ್ಷದಲ್ಲೇ ಗೊತ್ತಾಗುತ್ತೆ ಹೇಗೆ ಅಂಥೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದರೆ ನಾನು ಆಲ್ಟರ್ನೇಟಿವ್ ಏನು ಮಾಡ್ಕೊಬೋದು, ಅದಕ್ಕಾಗಿ ಕ್ಲಾಸಸ್ ತೊಗೋಬೇಕಾ, ಏನು ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಳಕ್ಕಾಗುತ್ತೆ. ಒಂದು ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಭಾಳ ಮುಖ್ಯ ಆಗುತ್ತೆ. ಈಗ ನಾನೀಗ ಇವತ್ತು ನಾನು ಎಕ್ಸಾಮ್ಗೆ ಅಂದರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬ ಕಷ್ಟ. ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವರಿಗೆ, ಅದು ಯಾರಪ್ಪ ಅಂತ ಅದೃಷ್ಟವಾದ್ರೂ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದ್ದಾರೆ,
0: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
1: ಅದು ಸುಮ್ಮನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಭಾಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026 ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ ಜಿ ಎಸ್ ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ. ಐ ಪಿ ಎಸ್ ಕನಸಿದೆ, ಇನ್ನು ಅವಕಾಶ ಇದೆ,
0: ಅವಕಾಶ
1: ಖಂಡಿತವಾಗ್ಲೂ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಐ ಪಿ ಎಸ್ ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026 ಸಾಲಿನ ಸಂಕಲನ ತೇಜಸ್ವಿನಿ ಗಿರೀಶ್.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ದೇಬ್ರೋತ್ ಮಿಶ್ರಾ ಅವರ ಸಿತಾರ್ವಾದನ. ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.

ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ, ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಎಂ ಕೊಟ್ರಯ್ಯ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಎಎಸ್ ಮುರಳೀಧರ್ ಅವರು ಹಾಡಿರುವ ಭಾವಗೀತೆಗಳು. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ವನಿತಾ ವಿಹಾರ, ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅತೀರಾ ಹಾಗೂ ಡಾಕ್ಟರ್ ಸುರೇಶ್ ನೆಗಳ್ಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಕುರಿತು ಮಾಹಿತಿ ಶರಶ್ಚಂದ್ರ ರಾನಡೆ ಅವರಿಂದ, ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವ್ಯಾಖ್ಯಾನ ಹಾಗೂ ವಾಚನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಕಾವ್ಯವಾಚನ, ಕುಮಾರವ್ಯಾಸ ಭಾರತದ ಪೀಠಿಕಾ ಸಂಧಿವಾಚನ ಹಾಗೂ ವ್ಯಾಖ್ಯಾನ, ಎನ್ಆರ್ ರಾಘವೇಂದ್ರ ಅವರಿಂದ. 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿ ರಂಗ, ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿರಿಂದ ತತ್ವಪದ. 7:45 ಭಾರತಿ ಸುತರ ಬದುಕು ಹಾಗೂ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್, ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳು. 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ, ಕಾರ್ಯಕ್ರಮ ಮಧುರೈ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 kilohertz DRM ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಸಮಯ 11:10:35. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಮುಂಜಾನೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿ ಹೇಳುವ ಶುಭರಾತ್ರಿ. ಜೈ ಹಿಂದ್.